ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹೆರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 9ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 30ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:40. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರಿಯ ಎಂಆರ್ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು.

ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ. 6:35 ಮತ್ತು 6:50 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ. 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತ ಎಫ್ ತಳವಾರ್. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಸೊಬಗಿನ ಶಾಲೆ. ಚಿಕ್ಕಮಗಳೂರು ತಾಲೂಕಿನ ತೇಗೂರಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಅಂತಿಮ ಭಾಗ ಪ್ರಸಾರವಾಗುವುದು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಡಾ ಮಂಜುನಾಥ್ ಕೆಎಂ. 9:00 ಯೋಗಾಮೃತ, ವಿಷಯ ಒತ್ತಡ ನಿರ್ವಹಣೆಗಾಗಿ ಯೋಗ, ಭಾಗವಹಿಸುತ್ತಾರೆ ಡಾ ಸವಿತಾ ಎಚ್ಪಿ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಪದಸಂಪದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. 10:30 ಹೆಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. 11:00

0: ಮಟ್ಟಿಗೆ ಫುಲ್ವಾರಿ ಗೀತೋಂಕ ಆಂಗನ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೇಖಾ ಕೋಟೆಮನೆ ಅವರ ಗಾಯನವನ್ನು ಕೇಳಲಿದ್ದೀರಿ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ. ನಾಟಕದ ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಪಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಮಂಜುಳಾ ಪುರಾಣಿಕ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಕುರಿತು ಮಾಹಿತಿ. 1:20 ಭಾವಗೀತೆಗಳನ್ನು ಆಲಿಸಬಹುದು. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ ಪ್ರಸಾರವಾಗುವುದು. 4:00 ಏಕ್ ಜೋಟೆ ಥಿಯೇಟರ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳನ್ನು ಕೇಳಬಹುದು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಪ್ರಸಾರವಾಗುವುದು. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಋತುಗಳ ಮಾಯಾಲೋಕ ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ಈ ಕಾರ್ಯಕ್ರಮದ ಅಂತಿಮ ಭಾಗ ಪ್ರಸಾರವಾಗುವುದು. ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಭಾಗವಂತಿಕೆ ಮೇಳ. 10:00 ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇದಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಹಾಸನ, ಈಗ ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. The government has decided to withdraw the temporary regulatory measures governing the sale and distribution of petrol and diesel. The Ministry of Petroleum and Natural Gas said that with effect from tomorrow, the temporary measures will be lifted from motor spirit and high-speed diesel through retail outlets of public sector oil marketing companies. According to the statement, during the period of disruptions arising from the West Asia crisis, the government continued to shield retail consumers from the sharp increase in international fuel prices by maintaining stable retail prices of petrol and diesel. This led to a significant price difference between retail fuel prices and those applicable to bulk consumers. Union Information and Broadcasting Ministry has announced two major decisions aimed at boosting the Indian film industry. The decisions were taken at a high-level review meeting chaired by Information and Broadcasting Minister Ashwini Vaishnav in New Delhi yesterday. A high-level study group under the chairmanship of Prasar Bharati Chairman Prasoon Joshi has been formed, which will study the

ಇನ್ನು ಮುಂದೆ ಕೇಳಿ ಬಸವೇಶ್ವರರ ಭಕ್ತಿಗೀತೆ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಮನೆಯೊಡಕಿ ಮನೆಯೊಡೆಯ ಇದ್ದಾನೋ ಇಲ್ಲವೋ.

0: ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗುವುದು.
1: ಆಕಾಶವಾಣಿ ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ.
2: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ ಸಹನೆ ಸಂತಸ ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ ಸಹಕಾರ ಸಹಬಾಳ್ವೆ ದೀನ ದುರ್ಬಲರ ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್ ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ ಶಾಂತಿ ಸಹಾಯ ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿಯೆಂದು ಮಹಾತ್ಮರು ಹೇಳಿದ್ದಾರೆ. ಅವಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾಂ ಧನಂ ಆಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ ವಿನಯ ಧನ ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ ಕುಲಮದ ವಿದ್ಯಾಮದ ರೂಪಮದ ಯೌವನಮದ ಬಲಮದ ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ ಓಟ ಪ್ರವಾಸ ರೇಡಿಯೋ ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ ಕುಟುಂಬ ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ ಸುಖ ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
1: ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ ಚಿಂತನವನ್ನ ಆಲಿಸಿದಿರಿ. ನಾಳೆ ಇದೇ ಸಮಯಕ್ಕೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನವನ್ನ ಆಲಿಸಬಹುದು. ಇಂದಿನ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಹಾಸನ 102.2 ಎಫ್ಎಂ. ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ರಾಮಚಂದ್ರಪ್ಪ ಅವರ ಗೀತೆ, ಹಾಡಿದ್ದಾರೆ HK ನಾರಾಯಣ್.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಡಾ ಕೆಸಿ ಶಿವಪ್ಪ ಅವರ ಒಂದು ಗೀತೆ ಹಾಡಿದ್ದಾರೆ ಆರ್ ರಮಾದೇವಿ ಮತ್ತು ಡಾ ಎಂ ಬಾಲಮುರಳಿ ಕೃಷ್ಣ. ಗಾಳಿ ಬೀಸಿ ಕಂಪ ತಂದು ಮನಕ್ಕೆ ಮುದವ ತರುತ್ತಿದೆ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಮತ್ತಷ್ಟು ಭಾವಗೀತೆಗಳನ್ನ ಇಂದು ಸಂಜೆ 6:15 ಆಲಿಸಬಹುದು.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ರೋಗನಾಶಕ, ಕೀಟನಾಶಕ ಮತ್ತು ಇತ್ತೀಚಿನ ದಿವಸಗಳಲ್ಲಿ ಕಳೆನಾಶಕ, ಈ ನಾಶಕಗಳು ನಮ್ಮ ಪರಿಸರದಲ್ಲಿ ಇರುವಂತಹ ಅನೇಕ ಸಸ್ಯ ವೈವಿಧ್ಯವನ್ನು ಹಾಗೂ ಕೀಟ ವೈವಿಧ್ಯವನ್ನು ನಾಶ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇವುಗಳನ್ನು ಒಂದು ಸಾರಿ ಬಳಕೆ ಮಾಡಿದ ನಂತರ ಅದರ ಪರಿಣಾಮ ಅಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಅದರ ಉಳಿಕೆ ಅನ್ನುವಂಥದ್ದು ಏನಿರುತ್ತೋ ಅದು ನಾವು ಬೆಳೆಯುವಂತಹ ಫಸಲಿನ ಮುಖಾಂತರ ನಮ್ಮ ದೇಹವನ್ನು ಸೇರಿ ಹಾಗೂ ಪ್ರಕೃತಿಯನ್ನು ಸೇರಿ ಅನೇಕ ತೊಂದರೆಗಳನ್ನು ಬಹುಕಾಲ ನೀಡುವಂಥದ್ದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಸಹಾಯಕ ಆಗುವಂಥದ್ದು ಸಸ್ಯಜನ್ಯ ಔಷಧಿಗಳು. ಸಸ್ಯಜನ್ಯ ಔಷಧಿಗಳು ವಿಷವಲ್ಲ, ತಕ್ಷಣ ಯಾವ ಜೀವಿಗಳನ್ನು ಕೂಡ ಅವು ಸಾಯಿಸೋದಿಲ್ಲ, ನಮ್ಮ ಬೆಳೆಗೆ ತೊಂದರೆ ಆಗದ ಹಾಗೆ ರಕ್ಷಣೆಯನ್ನ ನೀಡುತ್ತವೆ. ಉತ್ಪನ್ನಗಳಲ್ಲಿ ಉಳಿದು ತೊಂದರೆ ಕೊಡುವಂತಹ ಪ್ರಸಂಗವೂ ಕೂಡ ಈ ಸಸ್ಯಜನ್ಯ ಔಷಧಿಗಳಲ್ಲಿ ಇರೋದಿಲ್ಲ. ಪ್ರತಿಯೊಂದು ಗಿಡ ಮರಗಳಿಗೆ ಕೀಟ ರೋಗಗಳ ಬಾಧೆ ಇದ್ದೇ ಇರುತ್ತೆ. ಬೇವಿನ ಮರಕ್ಕೂ ಕೂಡ ಅನೇಕ ರೋಗ ಮತ್ತು ಕೀಟಗಳು ಬರುವಂಥದ್ದನ್ನು ನಾವು ಗಮನಿಸಬಹುದು. ಇದರಿಂದ ಯಾವಾಗಲೂ ಸಸ್ಯಜನ್ಯ ಔಷಧಿಗಳು ಏಕರೂಪವಾಗಿರಬಾರ್ದು. ಯಾವ ಗಿಡದ ಎಲೆಯನ್ನು ಬಳಸಿ ನಾವು ಔಷಧಿಯನ್ನು ತಯಾರು ಮಾಡಿಕೊಂಡಿರ್ತೀವೋ ಅದೇ ಗಿಡಕ್ಕೆ ಅದನ್ನು ಸಿಂಪಡಣೆಯನ್ನು ಮಾಡಬಾರ್ದು. ಸಸ್ಯಜನ್ಯ ಔಷಧಿಗಳನ್ನು ತಯಾರಿಸ್ತಕ್ಕಂಥದ್ದು ಬಹಳ ಸುಲಭ. ಅಂದಾಜಿನ ಮಟ್ಟದಲ್ಲಿ ಹೇಳಬೇಕು ಅಂತ ಹೇಳಿದರೆ 10 ಲೀಟರ್ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಿ ಕೆಳಗೆ ಇಳಿಸಿದ ನಂತರ 2 ಕೆಜಿಯಷ್ಟು ಔಷಧಿಯ ಸೊಪ್ಪನ್ನು ಹಾಕಿ ಒಂದು ದಿನ ಹಾಗೆಯೇ ಬಿಟ್ಟು ರಸ ಇಳಿದುಕೊಂಡ ಬಳಿಕ ಸೊಪ್ಪು ಅಥವಾ ಗಡ್ಡೆಯನ್ನು ಬೇರ್ಪಡಿಸಿ ಈ ದ್ರಾವಣಕ್ಕೆ ನೀರನ್ನು ಬೆರೆಸಿ ಕೀಟ ಅಥವಾ ರೋಗಬಾಧೆ ಇರುವಂತಹ ಬೆಳೆಗಳಿಗೆ ಸಿಂಪಡಣೆಯನ್ನು ಮಾಡಬಹುದು. ಹಸಿಯ ಸೊಪ್ಪನ್ನು ಚೆನ್ನಾಗಿ ಜಜ್ಜಿ ನೀರಿನಲ್ಲಿ ನೆನೆಸಿ ಆ ಬಳಿಕವೂ ಕೂಡ ಅದನ್ನು ಬಳಕೆಯನ್ನು ಮಾಡಬಹುದು. ಸಸ್ಯಜನ್ಯ ಔಷಧಿ ತಯಾರಿಸಲಿಕ್ಕೆ ಕೆಲವೊಂದು ಗಿಡಗಳ ಎಲೆ ಅಥವಾ ಮರದ ಎಲೆಗಳನ್ನು ಬಳಕೆಯನ್ನು ಮಾಡಬಹುದು. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದರೆ ಗ್ಲಿರಿಸೀಡಿಯಾ, ಕಹಿಬೇವು, ಈ ಕಾಡುಬೇವು, ಲಂಟಾನ, ಕಾಗದದ ಹೂವಿನ ಗಿಡ, ಸೀತಾಫಲ ಗಿಡದ ಎಲೆಗಳು, ಪಾರ್ಥೇನಿಯಂ,

0: ಹೂವಿನ ಗಿಡ, ಕತ್ತಾಳೆ ಅಥವಾ ಭೂತಾಳೆ, ಹೊಂಗೆ, ಕಾಸರ್ಕ, ವಾಯುವಿಳಂಗ, ಕಾಕಿ ಗಿಡ, ತುರ್ಚಿ ಗಿಡ, ಯಕ್ಕ, ಎಪಟೋರಿಯಾ, ಕಾಡತುಳ್ಸಿ, ಆಡಸೋಗೆ, ಸೇವಂತಿಗೆ, ಹರಳಿನ ಗಿಡ, ಮೆಣಸಿನ ಗಿಡ ಹಾಗೂ ತುಳಸಿಯಂತಹ ಎಲೆಗಳನ್ನು ನಾವು ಬಳಕೆಯನ್ನು ಮಾಡಿ ಸಸ್ಯಜನ್ಯ ಔಷಧಿಗಳನ್ನು ಉತ್ಪಾದನೆಯನ್ನು ಮಾಡಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889 ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುತ್ತಿದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕವೊಂದು ಪ್ರಸಾರವಾಗಲಿದೆ. ನಾಟಕ ಫೋನಾಯಣ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ಬಿಬಿಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ಬಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಬೇಕು. ದೇಶದ 268,000 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರನ್ನಿಡುವಂತೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಪಾಲ್ಗೊಂಡು ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿರುವುದಾಗಿ ಎಕ್ಸ್ ಖಾತೆಯಲ್ಲಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷದ 365 ದಿನಗಳು ಉದ್ಯೋಗದ ಖಾತ್ರಿ ದೊರೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ವಿಬಿಜಿ ರಾಮ್ಜಿ ಹೊಸ ಯೋಜನೆಯಡಿ 60-40 ಬದಲು 90-10 ಕೇಂದ್ರ ರಾಜ್ಯ ವೆಚ್ಚದ ಅನುಪಾತ ಮುಂದುವರಿಸಿ ರಾಜ್ಯಗಳ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದಡಿ ಕರ್ನಾಟಕಕ್ಕೆ ಬರಬೇಕಿರುವ 2,186 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಸಚಿವರು ಒತ್ತಾಯಿಸಿದ್ದಾಗಿ ಹೇಳಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಯೋಜನೆ ನಾಳೆ ಜುಲೈ 1ರಿಂದ ದೇಶಾದ್ಯಂತ ಜಾರಿಗೊಳ್ಳಲಿದೆ. ದೇಶದ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಬಿಜಿ ರಾಮ್ಜಿ ಸಮನ್ವಯ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಪ್ರಾದೇಶಿಕ ಮಟ್ಟದಲ್ಲಿ ಸಂಯೋಜನೆಗಾಗಿ ನಿಯೋಜಿಸಿದೆ. ಇಂದಿನವರೆಗೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಇಂದಿಗೆ ಕೊನೆಯಾಗುವುದು. ವಿಬಿಜಿ ರಾಮ್ಜಿ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದ ಕೂಲಿ ಕಾರ್ಮಿಕರಿಗೆ ವಾರ್ಷಿಕ 125 ದಿನಗಳ ಉದ್ಯೋಗ ಖಾತ್ರಿ ಖಚಿತಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆ ಲಾಂಛನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕೆ ರಾಮ್ಪ್ರಸಾದ್ ರಚಿಸಿದ್ದಾರೆ. 7,000 ಅಧಿಕ ಕಲಾವಿದರು ರಚಿಸಿದ್ದರು. ವಿಬಿಜಿ ರಾಮ್ಜಿ ಅನುಷ್ಠಾನದ ಕುರಿತ ತರಬೇತಿ ಕಾರ್ಯಾಗಾರ ಕೊಪ್ಪಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು. ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಚಾಲನೆ ನೀಡಿದರು. ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯದಿಂದ ಈ ತಿಂಗಳ 1ನೇ ತಾರೀಖಿನಿಂದ ಆರಂಭಗೊಂಡಿದ್ದ ಖೇತ್ ಬಚಾವೋ ಅಭಿಯಾನ ಇಂದು ಪೂರ್ಣಗೊಳ್ಳಲಿದೆ. ದೇಶಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನ ಖೇತ್ ಬಚಾವೋ ಅಭಿಯಾನ. ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಕೇಂದ್ರ ಪುರಸ್ಕೃತ ಕೃಷಿ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗಿದೆ. ಯಾದಗಿರಿ ಜಿಲ್ಲೆಯ 16 ಹೋಬಳಿಗಳ ವ್ಯಾಪ್ತಿಯ 125 ಗ್ರಾಮ ಪಂಚಾಯಿತಿಗಳಲ್ಲಿ ಖೇತ್ ಬಚಾವೋ ಅಭಿಯಾನ ಜರುಗಿತು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ 125 ಪಂಚಾಯತಿ ಇದಾವೆ, 16 ಹೋಬಳಿಗಳಿದ್ದಾವೆ. ಕೃಷಿ ಅಧಿಕಾರಿಗಳು ಈ ಖೇತಿ ಬಚಾವ್ ಆಂದೋಲನದಲ್ಲಿ ರೈತರಿಗೆ ತರಬೇತಿಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ರಸಗೊಬ್ಬರಗಳು ಯೂಸ್ ಮಾಡಬೇಕು, ಅವಶ್ಯಕತೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಯೂಸ್ ಮಾಡೋಣ ಅನ್ನೋದ್ರ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ಇದೀವಿ. ಆಮೇಲೆ ಡಿಎಪಿನೇ ಕಂಪಲ್ಸರಿ ಬೇಕು ಅಂತಿಲ್ಲ, ಪರ್ಯಾಯ ಗೊಬ್ಬರಗಳಿದ್ದಾವ ಅವನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ. ರಸಗೊಬ್ಬರಗಳ ಬಳಕೆ ಆರೋಗ್ಯಕ್ಕೆ ಹಾನಿಕರ, ಯೂರಿಯಾ ಗೊಬ್ಬರ ಅತಿಯಾಗಿ ಬಳಸಬೇಡಿ, ನ್ಯಾನೋ ಡಿಎಪಿ ಇದೆ, ಕಾಂಪ್ಲೆಕ್ಸ್ ಇದೆ ಅಂತ ಗೊಬ್ಬರಗಳನ್ನ ಬಳಸಿಕೊಂಡು ನೀವು ಬೆಳೆ ಬೆಳೀರಿ, ಮಣ್ಣನ್ನು ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ಖೇತಿ ಬಚಾವೋ ಆಂದೋಲನ ಪ್ರತಿ ಪಂಚಾಯತಿಯಲ್ಲಿ ನಾವು ಮಾಡ್ತಾ
0: ಇದ್ದೀವಿ. ಭಾರತ ಸರ್ಕಾರ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಡಿಜಿಟಲ್ ಭಾರತ್ ನಿಧಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಹಳ್ಳಿಗಳಲ್ಲಿ ಎಫ್ಟಿಟಿಎಚ್ ಹೈಸ್ಪೀಡ್ ಬ್ರಾಡ್ಬ್ಯಾಂಡ್ ಸಂಪರ್ಕಗಳನ್ನು ಒದಗಿಸುವ ಯೋಜನೆ ರೂಪಿಸಿದೆ. ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಗಳು ಈ ಯೋಜನೆಯ ಲಾಭ ಪಡೆಯಬಹುದಾಗಿದೆ ಎಂದು ಬಿಎಸ್ಎನ್ಎಲ್ ಉಪ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಆಸಕ್ತ ಯುವಜನತೆ ಭಾರತ್ ಸಂಚಾರ್ ನಿಗಮ ನಿಯಮಿತದ ಮೂಲಕ ಫ್ರಾಂಚೈಸಿ ಪಡೆಯಬಹುದಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲ್ಯಾಣ ಕರ್ನಾಟಕದ 18,022 ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ 8,006 ಶಾಲಾ ಕೊಠಡಿಗಳು ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿವೆ, ಬಡ ಮಕ್ಕಳ ಬಾಳು ಮತ್ತು ಭವಿಷ್ಯದತ್ತ ಆದ್ಯತೆ ಮೇಲೆ ಗಮನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ. ಪೂರ್ಣ ಪ್ರಮಾಣದ ಶಾಲಾ ಶಿಕ್ಷಣ ಖಾತೆ ಸಚಿವರ ನೇಮಕಕ್ಕೂ ಅವರು ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಿನ್ನೆಲೆ ರಾಜ್ಯಾದ್ಯಂತ ಇಂದಿನಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ ನೀಡಿ ಮತದಾರರ ಮಾಹಿತಿ ಪರಿಶೀಲಿಸಿ ನವೀಕರಿಸಲಿದ್ದಾರೆ.

0: ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಸಿದ್ದತೆ ಕುರಿತು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 16,22,035 ಮತದಾರರು ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 1665 ಮತಗಟ್ಟೆಗಳಿದ್ದಾವೆ. 30 ಜೂನ್ 2026 29/7/2026 ಎಸ್ಐಆರ್ ಕಾರ್ಯಕ್ರಮದ ಅಂಗವಾಗಿ ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀಡಲಿದ್ದಾರೆ. ಮತದಾರರು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ತುಂಬಿಬಿಟ್ಟು ಅವರ ಭಾವಚಿತ್ರಗಳೊಂದಿಗೆ ಹಾಗೂ ಅವರ ಅಥವಾ ಅವರ ಕುಟುಂಬದ ಯಾವುದೇ ಒಬ್ಬ ಸದಸ್ಯರದ್ದು ಅಥವಾ ಸಂಬಂಧಿಕರದ್ದು 2002 ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಿರುವ ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಾರ್ಮ್ ಅನ್ನ ಅವರು ಹಿಂತಿರುಗಿಸಿದ ನಂತರ 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ ವರೆಗೂ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ಇರುತ್ತೆ. 5 ಆಗಸ್ಟ್ಗೆ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತದೆ. ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದಲ್ಲಿ ನೋಟಿಸ್ ಮತ್ತು ಹಿಯರಿಂಗ್ ಅನ್ನ 5/8/26 3/10/26 ಕೇಳಲಾಗುವುದು ಹಾಗೂ ಇತ್ಯರ್ಥಪಡಿಸಲಾಗುವುದು.
0: ಉಡುಪಿ ಜಿಲ್ಲೆಯಲ್ಲಿ ಇಂದಿನಿಂದ ಮುಂಬರುವ ಒಂದು ವಾರದವರೆಗೆ ಅಧಿಕ ಮಳೆ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ರಭಸದ ಗಾಳಿಯೊಂದಿಗೆ ಬಿರುಸಿನ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಳೆ ಸಿಡಿಲಿನ ಸಂದರ್ಭದಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಆದೇಶಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಉಚಿತ ಸಹಾಯವಾಣಿ 1077 ಸಂಪರ್ಕಿಸಲು ಕೋರಿದ್ದಾರೆ. ತವರಿನಂಗಳದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಆರಂಭಿಕ ಆಟಗಾರ ಮಯಾಂಕ್ ಅಗರ್ವಾಲ್ 81 ರನ್ ಹಾಗೂ ಮೊಹಮ್ಮದ್ ತಾಹಾ ಅವರ 57 ರನ್ಗಳ ಅಜೇಯ ಬ್ಯಾಟಿಂಗ್ನಿಂದ ಗುಲ್ಬರ್ಗಾ ಮಿಸ್ಟಿಕ್ ತಂಡದ ವಿರುದ್ದ ವಿಕೆಟ್ ನಷ್ಟವಿಲ್ಲದೆ ಜಯ ಸಾಧಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಳೆಯಿಂದಾಗಿ 15 ಓವರ್ಗಳಿಗೆ ನಿಗದಿಪಡಿಸಲಾದ ಪಂದ್ಯದಲ್ಲಿ ಗುಲ್ಬರ್ಗಾ ತಂಡವೊಡ್ಡಿದ 139 ರನ್ ಗುರಿಯನ್ನು 12.1 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಹುಬ್ಬಳ್ಳಿ ಟೈಗರ್ಸ್ ತಂಡ ಗುರಿ ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಯೋಜನೆಗೆ ಮಹಾತ್ಮ ಗಾಂಧಿ ವಿಬಿ ಜಿ ರಾಮ್ಜಿ ಮರುನಾಮಕರಣಕ್ಕೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಆಗ್ರಹ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ನಾಳೆ ಜುಲೈ 1 ದೇಶಾದ್ಯಂತ ಜಾರಿಗೆ. ಕೇಂದ್ರ ಕೃಷಿ ಸಚಿವಾಲಯದ ಖೇತ್ ಬಚಾವೋ ಮಾಸಿಕ ಅಭಿಯಾನ ಇಂದಿಗೆ ಮುಕ್ತಾಯ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಮತಗಟ್ಟೆ ಅಧಿಕಾರಿಗಳು ಇಂದಿನಿಂದ ಮನೆಗಳಿಗೆ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಹಾಸನ. ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪಾರಿಜಾತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಲಿಕ್ಕಿರುವಂತಹ ಕೃತಿ ಅಂಬಿಕಾ ಅತನಯ ದತ್ತನ ಹಾಡ ಬೆಳದಿಂಗಳ ನೋಡ. ಲೇಖಕರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ, ಪ್ರಕಾಶಕರು ಅಮೂಲ್ಯ ಪುಸ್ತಕ, ವಿಜಯನಗರ, ಬೆಂಗಳೂರು. ದರಾ ಬೇಂದ್ರೆಯವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಜನಿಸಿ 120 ವರ್ಷಗಳನ್ನು ಪೂರೈಸಿವೆ. ಆಧುನಿಕ ಕನ್ನಡ ಕಾವ್ಯಲೋಕದ ಗಾರುಡಿಗರು ಅಂತ ಖ್ಯಾತರಾಗಿದ್ದ ಬೇಂದ್ರೆಯವರ ಬದುಕು ಬರಹಗಳೆರಡೂ ಸದಾ ನಮ್ಮನ್ನು ಕಾಡ್ತವೆ. ಒಂದು ಪೂರ್ಣ ಆಯುಷ್ಯವನ್ನು ಸಾರ್ಥಕವಾಗಿ ಸಫಲವಾಗಿ ಯಾರ ಕಾವ್ಯದ ಅಭ್ಯಾಸಕ್ಕಾಗಿ ಮೀಸಲಾಗಿಡಬಹುದೋ ಅಂತಹ ಕನ್ನಡ ಕವಿಗಳಲ್ಲಿ ಬೇಂದ್ರೆಯವರು ಮುಖ್ಯರು. 20ನೆಯ ಶತಮಾನದಲ್ಲಿ ಇಂತಹ ಒಬ್ಬರಾದರೂ ಕವಿಗಳು ಕನ್ನಡದಲ್ಲಿ ಇರುವುದು ಕನ್ನಡ ಭಾಷೆಯ ಸುದೈವವೇ ಸರಿ. ಈ ಮಾತನ್ನ ಹೇಳಿದವರು ಖ್ಯಾತ ಲೇಖಕರಾದ ಶಂಕರ್ ಮೊಕಾಶಿ ಪುಣೇಕರ್. ಮೊಕಾಶಿ ಅವರ ಮಾತಿನಲ್ಲಿ ಕಿಂಚಿತ್ತೂ ಉತ್ಪ್ರೇಕ್ಷೆ ಇಲ್ಲ. ಬೇಂದ್ರೆಯವರಂತಹ ಕವಿಗಳು ಕನ್ನಡದಲ್ಲಿ ಮಾತ್ರವಲ್ಲ ಭಾರತೀಯ ಭಾಷೆಗಳಲ್ಲೂ ಅಪರೂಪವೇ. ಮರಾಠಿ ಮನೆ ಮಾತಾದರೂ ಬೇಂದ್ರೆ ಕನ್ನಡದ ಕವಿ ಅನಿಸಿದರು. ಬೇಂದ್ರೆಯವರ ಕಾವ್ಯದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿವೆ. ಬೇಂದ್ರೆಯವರ ವ್ಯಕ್ತಿತ್ವದ ಕುರಿತಾಗಿ ಕೂಡ ಅನೇಕ ಕಥೆಗಳು ಇವೆ. ಈಗಲೂ ಮಾತಾಡುವಾಗ ಬೇಂದ್ರೆಯವರು ಹಾಗಂದ್ರಂತೆ ಹೀಗಂದ್ರಂತೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾನೆ ಇರ್ತೇವೆ. ಬೇಂದ್ರೆಯವರ ಅಡೆತಡೆ ಇಲ್ಲದ ಮಾತುಗಾರಿಕೆ, ಹಾಸ್ಯ ಪ್ರವೃತ್ತಿ, ಜಗಳಗಂಟಿತನ, ಅಂತಃಕರಣ ಮುಂತಾದ ಗುಣಗಳೆಲ್ಲವೂ ಅವರ ವ್ಯಕ್ತಿತ್ವಕ್ಕೊಂದು ವರ್ಣರಂಜಿತವಾದ ಆವರಣವನ್ನು ಕಟ್ಟಿಕೊಟ್ಟಿವೆ. ಕವಿಯಾಗಿ ಅಂಬಿಕಾತನಯ ದತ್ತ, ವ್ಯವಹಾರಿಕವಾಗಿ ಬೇಂದ್ರೆ ಮಾಸ್ತರ್. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬದುಕು ಕಷ್ಟಗಳ ಹಾಸನ್ನ ಹೊದ್ದುಕೊಂಡೇ ಅರಳಿತು. ಬೆಂದರೆ ಬೇಂದ್ರೆಯಾದೇನು ಎಂದು ಯಾರಾದರೂ ಅವರನ್ನು ಪರಿಚಯಿಸಿದರೆ ಬೆಂದರೆ ಮಾತ್ರವಲ್ಲ, ಬೆಂದು ಉಳಿದರೆ ಮಾತ್ರ ಬೇಂದ್ರೆಯಾದೇನು ಎಂದವರು ತಿದ್ದುತ್ತಾ ಇದ್ರಂತೆ. ಬೇಂದ್ರೆಯವರ ಕವಿತೆಗಳು ಉಂಟು ಮಾಡುವ ಕಾವ್ಯಜ್ಞತೆಯಂತೆಯೇ ಅವರ ಬದುಕಿನ ಕೆಲವು ಪ್ರಸಂಗಗಳು ಕೂಡ ನಮ್ಮ ಮನಸ್ಸಿನಲ್ಲಿ ನಿಲ್ಲಬಲ್ಲವು. ಎಷ್ಟೋ ಗೀತೆಗಳಲ್ಲಿ ಅವರ ವೈಯಕ್ತಿಕ ಬದುಕಿನ ಎಳೆಗಳು ಇವೆ. ಹೀಗಾಗಿ ಅವರ ಕಾವ್ಯ ಮತ್ತು ವ್ಯಕ್ತಿತ್ವ ಎರಡೂ ಸದಾ ಪ್ರಿಯವಾದ ಸಂಗತಿಗಳು. ಬೇಂದ್ರೆಯವರ ಬದುಕಿನ ಬಗ್ಗೆ ಅನೇಕ ಘಟನೆಗಳನ್ನು, ಯಾಕಂದರೆ ಬೇಂದ್ರೆಯವರನ್ನ ನಾವಂತೂ ಯಾರೂ ನೋಡಿಲ್ಲ, ಬೇಂದ್ರೆಯವರು ಬರೆದಿರುವುದನ್ನ ಪೂರ್ತಿಯಾಗಿ ಓದಿಯೂ ಇಲ್ಲ, ಅಂಥವರಿಗೆ ಇದು ಬಹಳ ಆಸಕ್ತಿಯನ್ನು ಹುಟ್ಟಿಸುವಂತಹ ಪುಸ್ತಕ. ಮತ್ತು ಪರಿಪೂರ್ಣ ವ್ಯಕ್ತಿತ್ವ ಅಂದ್ರೆ ಏನು? ಈಗ ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರಾಗುವಂತಹ ಯುವ ಪೀಳಿಗೆಯ ನಡುವೆ ಬೇಂದ್ರೆ ಬೆಂದು ಬೆಂದು ಬೆಂದು ಹೇಗೆ ಒಬ್ಬ ಅತ್ಯುತ್ಕೃಷ್ಟ ಕವಿಯಾದರು, ಮನುಷ್ಯರಾದರು ಅನ್ನೋದು ಇಲ್ಲಿ ಹಲವಾರು ಸಂಗತಿಗಳು ನಮಗೆ ತಿಳಿಸ್ಕೊಡ್ತವೆ. ಈ ಕೃತಿಯನ್ನ ಬರೆದಿರುವಂತಹ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಂಡು ಬಿಡೋಣ. ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಚಿಕ್ಕಮಗಳೂರಿನವರು. ತಂದೆ ಎಚ್ ಕೆ ಶ್ರೀನಿವಾಸ್, ತಾಯಿ ಇಂದಿರಮ್ಮ. ಬಿಎ ಪದವಿಯಲ್ಲಿ ಇವರು ಬಿಎಂ ಶ್ರೀ ಚಿನ್ನದ ಪದಕ ಪಡೆದಿದ್ದಾರೆ. ಎಂಎ ಪದವಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮೂರನೆಯ ಶ್ರೇಣಿ. ತೇಜಸ್ವಿಯವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ಲಭಿಸಿದೆ. ಅಪೂರ್ವ ಒಡನಾಟ, ಕುವೆಂಪು ಅಲಕ್ಷಿತರೆದೆಯ ದೀಪ, ನುಡಿಚಿತ್ರ, ಕಣ್ಣೋಟ, ಪನ್ನೇರಳೆ, ನಗೆ ಮೊಗದ ಅಜ್ಜ ಮಾಸ್ತಿ, ಬಿದಿರ ತಡಿಕೆ, ಮರ ಬರೆದ ರಂಗೋಲಿ, ಮಾಂದಳಿರ ತೊಟ್ಟಿಲು ಇವರ ಕೃತಿಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ ಸೇರಿದಂತೆ ಹಾಮನಾಯಕ ಪುಸ್ತಕ ಬಹುಮಾನ, ಸಿಎಚ್ ಮರಿದೇವರು ಪ್ರತಿಷ್ಠಾನದ ದತ್ತಿ ಬಹುಮಾನ, ಹಿರೇಮಲ್ಲೂರು ಈಶ್ವರನ್ ಪ್ರಶಸ್ತಿ ಮುಂತಾದ ಗೌರವಗಳು ಇವರನ್ನ ಅರಸಿ ಬಂದಿವೆ. ಕಳೆದ 28 ವರ್ಷಗಳಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನ ಈ ಕೃತಿಯಲ್ಲಿ ಬೇಂದ್ರೆಯವರ ಬದುಕಿನ ವಿವರಗಳನ್ನು ಒದಗಿಸುವ, ಅವರ ವ್ಯಕ್ತಿತ್ವದ ವಿವಿಧ ಮುಖಗಳನ್ನು ಪರಿಚಯಿಸುವ ಅನೇಕ ಸಂಗತಿಗಳು ಅವರ ಸಮಕಾಲೀನರು, ಒಡನಾಡಿಗಳು, ಶಿಷ್ಯರು, ಆಪ್ತವಲಯದಲ್ಲಿದ್ದವರು ಬರೆದಿದ್ದಾರೆ. ಈ ಬಗೆಯ ಬರಹಗಳೇ ಬೇಂದ್ರೆಯವರ ವ್ಯಕ್ತಿತ್ವವನ್ನು ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇವೆ. ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಕೂಡ
ಚಿಕ್ಕ ಹುಡುಗನಾಗಿದ್ದಾಗ ಬೇಂದ್ರೆ ಅವರನ್ನ ಭೇಟಿಯಾಗುವ ಅವಕಾಶ ಕೂಡ ಸಿಕ್ಕು. ಆ ಭೇಟಿ ಹೇಗಿತ್ತು ಅನ್ನೋದನ್ನು ಕೂಡ ಈ ಕೃತಿಯಲ್ಲಿ ಅವರು ನೆನಪು ಮಾಡಿಕೊಂಡಿದ್ದಾರೆ. ಹೀಗೆ ಕೆಲವು ಸಂಗತಿಗಳನ್ನು ಈಗ ನೋಡೋಣ. ಒಂಟಿ ಯಾಕಾಗ್ತಿ? ಹಿರಿಯ ಲೇಖಕಿ ಗೀತಾ ಕುಲಕರ್ಣಿ ಅವರು ಕನ್ನಡ ಸಾಹಿತ್ಯ ವಲಯಕ್ಕೆ ಗೀತಕ್ಕ ಅಂತೆ ಪರಿಚಿತರು. ನೇರವಾದ ಮಾತು, ಧೈರ್ಯ, ಎಂತಹ ಸಂದರ್ಭವನ್ನು ಕೂಡ ಎದೆಗುಂದದೆ ನಿಭಾಯಿಸುವ ವ್ಯಕ್ತಿತ್ವ ಇವರದು. ಇವರ ಅಕ್ಕ ಲೀಲಾ ಅವರು ಖ್ಯಾತ ಸಾಹಿತಿ ಶಿವರಾಮ್ ಕಾರಂತರ ಧರ್ಮಪತ್ನಿ. ಧಾರವಾಡದಲ್ಲಿ ನೆಲೆಸಿದ್ದ ಗೀತಕ್ಕ ಎಲ್ಲರೊಂದಿಗೆ ಬೆರೆತು ಹೋಗುತ್ತಿದ್ದ ಪರಿಗೆ ಬೆರಗಾಗದವರೇ ಇರಲಿಲ್ಲ. ಇಂತಹ ಗೀತಕ್ಕನಿಗೆ ಒಮ್ಮೆ ನಾನು ಒಂಟಿಯಾಗಿ ಬಿಟ್ಟೆ, ನನ್ನವರೆಂಬುವರು ಯಾರೂ ಜೊತೆಗಿಲ್ಲ ಅನ್ನುವಂತಹ ಖಿನ್ನತೆಯ ಭಾವ ಆವರಿಸ್ಕೊಳ್ತು. ಸಾಧನಕೇರಿಯ ಶ್ರೀಮಾತಾಕ್ಕೆ ಓಡಿ ಬಂದು, ಶ್ರೀಮಾತಾ ಬೇಂದ್ರೆಯವರ ಮನೆ ಹೆಸರು, ಅಲ್ಲಿಗೋಡಿ ಬಂದು ಅಜ್ಜನ ಬಳಿ ಕೂತು ತಮ್ಮ ಕಳವಳವನ್ನು ಹೇಳಿಕೊಂಡು ಒಂಟಿಯಾಗ್ಬಿಟ್ಟೆ ಅಂತ ಕಣ್ಣೀರು ಹಾಕಿದರು. ಅವರ ಭುಜದ ಮೇಲೆ ಕೈಯಿಟ್ಟು ಬೇಂದ್ರೆ ಹೇಳಿದರು, ನೀ ಒಂಟಿ ಯಾಕ ಆಗತಿ, ಆನಿಯಾಗು ಅಂತ ಅಂದರು. ಬೇಂದ್ರೆಯವರ ಮಾತಿನ ಚಮತ್ಕಾರ ಆ ಭಾವುಕ ಕ್ಷಣದಲ್ಲೂ ಕೂಡ ಮಿಂಚಿ ಹೋಯಿತು. ದಕ್ಷಿಣ ಭಾಗದ ಕಡೆ ಏಕಾರ ಬಳಕೆಯಾಗುವ ಕೆಲವು ಪದಗಳು ಧಾರವಾಡದ ಕಡೆ ಈಕಾರ ಆಗ್ತವೆ. ನಾವು ಕುದುರೆ ಅಂದರೆ ಅವರು ಕುದುರಿ ಅಂತಾರೆ. ಶಾಲೆ ಎಂಬುದು ಶಾಲೆ ಆಗ್ತದೆ. ಈ ರೀತಿಯಲ್ಲಿ ಬೇಂದ್ರೆ ಗೀತಕ್ಕನ ಒಂಟಿಯಾಗಿದ್ದೇನೆ ಅನ್ನೋದನ್ನ ಒಂಟಿ ಯಾಕಾಗ್ತಿ ಆನಿಯಾಗು ಅಂತ ಮನಸ್ಥೈರ್ಯ ತುಂಬುವ ಮೂಲಕ ಸಲಗದ ಹಾಗೆ ಮನ ಬಂದತ್ತ ತಿರುಗಾಡಿಕೊಂಡಿರು ಅಂತ ಮಾರ್ಮಿಕವಾಗಿ ನುಡಿದ ಬಗೆ ಬೇಂದ್ರೆಯವರ ಸಮಯ ಪ್ರಜ್ಞೆ ಮತ್ತೆ ಪದ ಚಮತ್ಕಾರಕ್ಕೆ ಒಂದು ಉದಾಹರಣೆ. ರೊಕ್ಕ ಕಳಿಸ್ಬೇಡ್ರಿ ಅನ್ನುವಂತಹ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. ಮಾಸ್ತಿಯವರಿಗೆ ಬೇಂದ್ರೆಯವರ ಮೇಲಿದ್ದ ಪ್ರೀತಿ, ಅಕ್ಕರೆ, ಬೇಂದ್ರೆಯವರಿಗೆ ಮಾಸ್ತಿಯವರ ಬಗೆಗಿದ್ದ ಗೌರವ, ಅಭಿಮಾನಗಳು ಎಲ್ಲರಿಗೂ ಗೊತ್ತು. ಒಮ್ಮೆ ಮಾಸ್ತಿ ಧಾರವಾಡದಲ್ಲಿದ್ದ ಮಗಳು ವೇದಾವತಿಯವರ ಮನೆಗೆ ಹೋಗಿದ್ದಾಗ ಶ್ರೀಮಾತಾಕ್ಕೆ ಭೇಟಿ ಕೊಟ್ರು. ಬೇಂದ್ರೆಯವರ ಹಣಕಾಸಿನ ಸ್ಥಿತಿ ಆಗ ಬಹಳ ಶೋಚನೀಯವಾಗಿತ್ತು. ಯಾವುದೇ ಕೆಲಸ ಇರಲಿಲ್ಲ. ಮೆಲುದನಿಯಲ್ಲಿ ಅದನ್ನು ಪ್ರಸ್ತಾಪಿಸ್ತಾ ಮಾಸ್ತಿ ಹೇಳಿದ್ರು, ಬೇಂದ್ರೆಯವರೇ ನೀವೀಗ ತುಸು ಕಷ್ಟದಲ್ಲಿದ್ದೀರಿ ಅಂತ ಗೊತ್ತಾಯಿತು. ಇರಲಿ, ಈ ಕಷ್ಟಕಾಲ ಬಹಳ ಏನು ಇರೋದಿಲ್ಲ, ಒಳ್ಳೆಯ ಸುಖದ ಕಾಲ ಕೂಡ ಸದ್ಯದಲ್ಲೇ ಬರ್ತದೆ ನಿಮಗೆ. ರಾತ್ರಿ ಕಳೆದು ಹಗಲಾಗುವಂತೆ, ಕತ್ತಲೆ ಕಳೆದು ಬೆಳಕಾಗುವಂತೆ, ಮಳೆ ಕಳೆದು ಮುಗಿಲು ತಿಳಿಯಾಗುವಂತೆ, ದುಃಖ ಕಳೆದು ಸುಖ ತಟ್ಟಿಯೇ ತಟ್ಟುತ್ತೆ. ಆ ಕಾಲ ಪ್ರಾಪ್ತ ಆಗೋವರೆಗೂ ನಾನು ನಿಮಗೆ ಪ್ರತಿ ತಿಂಗಳು 100 ರೂಪಾಯಿಗಳನ್ನು ಮನಿ ಆರ್ಡರ್ ಮಾಡ್ತೀನಿ, ನೀವು ಮುಜುಗರ ಮಾಡಿಕೊಳ್ಳದೆ ಸ್ವೀಕರಿಸಬೇಕು ಅಂದರು. ಸಂಕೋಚ ಮತ್ತು ತುಸು ನಂದ ಧ್ವನಿಯಲ್ಲಿ ಬೇಂದ್ರೆ, ಬ್ಯಾಡ್ರಿ ಮಾಸ್ತಿಯವರೇ, ಬ್ಯಾಡ್ರಿ, ದಯವಿಟ್ಟು ರೊಕ್ಕ ಕಳಿಸ್ಬೇಡ್ರಿ, ಈ ಬೇಂದ್ರೆಗೆ ಬೇಸರ ಬರ್ತೈತಿ, ಬ್ಯಾಡ್ರಿ ಅಂತ ತುಸು ಬಿರುಸಿನ ದನಿಯಲ್ಲಿ ಬೇಂದ್ರೆಯವರ ಭುಜ ಹಿಡಿದು ಅಲುಗಾಡಿಸ್ತಾ ಮಾಸ್ತಿ ಹೇಳಿದ್ರು, ಸ್ವಾಮಿ ಕವಿವರ್ಯರೇ, ನಿಮಗೊಂದು ಮುಖ್ಯವಾದ ಮಾತು. ನಾನು ಹಣ ಕಳಿಸುವುದು ನಿಮಗಲ್ಲ, ನಿಮ್ಮಲ್ಲಿರುವ ಶಾರದಾ ಮಾತೆಗೆ. ಆಕೆಯ ಕ್ಷೇಮ ನನಗೆ ಮುಖ್ಯ. ಆಕೆಯ ಅಸ್ತಿತ್ವ ನಲುಗದಂತೆ ನಡೆದುಕೊಳ್ಳಬೇಕಾದ ಜವಾಬ್ದಾರಿ ನಿಮ್ಮದು. ಆದ್ದರಿಂದ ಈ ವಿಚಾರದಲ್ಲಿ ಮತ್ತೇನು ಮಾತಾಡದ ನಾನು ಕಳಿಸುವ ಹಣವನ್ನು ದಯಮಾಡಿ ಸ್ವೀಕರಿಸಲೇಬೇಕು ಅಂತ ನಿರ್ಧಾರವನ್ನು ಹೇಳಿ ಅಲ್ಲಿಂದ ಹೊರಟರು. ಬಹುಕಾಲ ಮಾಸ್ತಿ ತಮ್ಮ ನಿರ್ಧಾರದಂತೆ ನಡೆದುಕೊಂಡ್ರು ಕೂಡ. ಸಹಲೇಖಕರಲ್ಲಿ ಇಂತಹ ಅಂತಃಕರಣ ಮತ್ತು ಸಹಾನುಭೂತಿ ಬಹಳ ಅಪರೂಪ. ಇನ್ನೊಂದು ಬಹಳ ಬಹಳ ಮಜವಾದ ಸಂಗತಿ ಇಲ್ಲಿದೆ ನೋಡ್ರಿ. ಕವಿ ಅನಿಸ್ಕೊಳ್ಳಿಕ್ಕೆ ಎಷ್ಟು ಕವಿತೆ ಬರೀಬೇಕು? ಬೇಂದ್ರೆಯವರನ್ನ ಎಷ್ಟೆಲ್ಲ ಜನ ಭೇಟಿಯಾಗ್ತಿದ್ರು. ಭೇಟಿಯಾದವರೆಲ್ಲ ನಾನಾ ಬಗೆಯ ವಿಚಾರಗಳನ್ನ ಮಾತಾಡಿ ಹೋಗ್ತಿದ್ರು. ಅವರಲ್ಲಿ ಕೆಲವರಾದರೂ ಅವರ ಕವಿತ್ವದ ಬಗ್ಗೆ, ಕವಿತಾ ರಚನೆಯ ಬಗ್ಗೆ ಮಾತಾಡದೆ ಇರ್ತಿರ್ಲಿಲ್ಲ. ಒಮ್ಮೆ ಒಂದು ಹುಡುಗಿ, ಬೇಂದ್ರೆ ಅಜ್ಜಾರ, ನೀವು ಕನ್ನಡದಲ್ಲಿ ಭಾಳ ಚಲೋ ಕವಿತಾ ಬರೀತೀರ್ರಿ ಅಂದಾಗ ಬೇಂದ್ರೆ ಹೇಳಿದ್ರಂತೆ, ಕವಿತಾ ಬರೀಲಿಕ್ಕೆ ಕನ್ನಡನ ಭಾಳ ಚಲೋ ಐತ್ ನೋಡಂತ. ಮತ್ತೊಮ್ಮೆ ಯುವಕನೊಬ್ಬ ಮಾತಾಡ್ತಾ, ನಿಮ್ಮ ಹಾಗೆ ಕವಿ ಅನ್ನಿಸ್ಕೊಳ್ಬೇಕಾದ್ರೆ ಎಷ್ಟು ಕವಿತೆ ಬರೀಬೇಕ್ರಿ ಅಂತ ಕೇಳಿದಂತೆ. ಬೇಂದ್ರೆ ಅಜ್ಜನಿಂದ 1001 ಕವಿತೆ ಅನ್ನುವಂಥ ಉತ್ತರ ಬಂತು.
ಸಾವೇ ಇರದ ಒಂದು ಕವಿತೆ ಬರೆದರು ಕವಿ ಅನ್ನಿಸಿಕೊಳ್ಳಬಹುದು. ಕವಿತೆಯ ಸಂಖ್ಯೆಗೆ ಮಾತ್ರ ಗಮನ ಕೊಟ್ಟು ಅದರ ಸಾಫಲ್ಯಕ್ಕೆ ಗಮನ ಹರಿಸದ ಎಲ್ಲರಿಗೂ ಬೇಂದ್ರೆ ಅವರು ಹೇಳಿರುವ ಕಿವಿ ಮಾತಿದು. ಒಬ್ಬ ಹುಡುಗಿ ಇದೇ ಬಗೆಯ ಪ್ರಶ್ನೆ ಕೇಳಿದಾಗಲೂ ಬೇಂದ್ರೆ ಹೇಳಿದ ಮಾರ್ಮಿಕ ಉತ್ತರ ಏನಂದ್ರೆ, ತಾಯಿ ಅನ್ನಿಸ್ಕೊಳ್ಳಾಕ ಎಷ್ಟು ಮಕ್ಕಳನ್ನ ಹಡಿಬೇಕವ? ಒಂದು ಮಗುವನ್ನ ಹೆತ್ತರೂ ತಾಯಿನೇ, 10 ಮಕ್ಕಳನ್ನ ಹೆತ್ತರೂ ತಾಯಿನೇ. ಬೇಂದ್ರೆ ಅವರು 9 ಮಕ್ಕಳ ತಂದೆಯೂ ಹೌದು, 2,500 ಮೀರಿದ ರಚನೆಗಳ ಕವಿಯೂ ಹೌದು. ಹೀಗೆ ಸಾಕ್ತಾ ಹೋಗ್ತದೆ ಹಲವಾರು ಸಂಗತಿಗಳು, ಅಪರೂಪದ ಸಂಗತಿಗಳು. ನೀವೆಲ್ಲ ಕೇಳಿರಬಹುದು ಬೇರೆ ಬೇರೆ ಭಾಷಣಗಳಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಕೇಳಿರಬಹುದು. ಆದರೂ ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದಿ ಮತ್ತೆ ಪದೇ ಪದೇ ನೆನಪಿಸ್ಕೊಂಡು

0: ಮತ್ತೆ ಓದೋ ಆನಂದ ಇದೆಯಲ್ಲ ಅದು ಪುಸ್ತಕ ಓದಿದ್ರೆ ಮಾತ್ರ ಸಿಗ್ತದ ಅಂತ ಹೇಳ್ತಾ, ಸಾಧ್ಯ ಆದರೆ ಪುಸ್ತಕನ ಕೊಂಡು ಓದಿ. ಕೃತಿಯ ಹೆಸರು ಮತ್ತೊಮ್ಮೆ, ಅಂಬಿಕಾತನಯ ದತ್ತನ ಹಾಡ ಬೆಳದಿಂಗಳ ನೋಡ. ಲೇಖಕರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ, ಪ್ರಕಾಶಕರು ಅಮೂಲ್ಯ ಪುಸ್ತಕ, ವಿಜಯನಗರ, ಬೆಂಗಳೂರು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಪಾರಿಜಾತದಲ್ಲಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.
1: ಕೇಳುಗರಿಗೆ ಒಂದು ಪ್ರಕಟಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದ್ದು, ಇದು ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿಯಾಗಿದ್ದು, ಇದರ ವಿವರ ಹೀಗಿರುತ್ತದೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಇದಾಗಿರುತ್ತದೆ. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರು ಈ ಒಂದು ಸುವರ್ಣಾವಕಾಶವನ್ನು ಬಳಸಿಕೊಳ್ಳಬಹುದಾಗಿರುತ್ತದೆ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮೊ ಪ್ರಮಾಣಪತ್ರವನ್ನು ನೀಡಲಾಗುವುದು, ಜೊತೆಗೆ 15,000 ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿಯ ನಂತರ ವರ್ಷದಿಂದ 23,000 ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶವನ್ನು ಸಹ ದೊರೆಯಬಹುದಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026 ಆಗಿದ್ದು, ಅರ್ಜಿಯನ್ನು www.bcu.karnataka.gov.in ಗೆ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9538653180 ಸಂಪರ್ಕಿಸಬಹುದಾಗಿದೆ ಅಥವಾ ಇಮೇಲ್ ವಿಳಾಸ outreach@nabkarnataka.org ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈಗ ಸಮಯ 7:30:20. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಹೈಟೆಕ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ 5 ವರ್ಷ ವಾರಂಟಿಯೊಂದಿಗೆ 28,000 ರೂಪಾಯಿಗೆ. ಟೈಕೋನ್ ಮ್ಯಾಟ್ರೆಸ್ ಬೈ ಒನ್ ಗೆಟ್ ಒನ್ ಫ್ರೀ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
5: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
6: June 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ June 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುತ್ತಿದ್ದಾರೆ. ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462289 2458 ಎಸ್ಟಿಡಿ ಕ್ರಮಾಂಕ 08172. ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಹಾಸನ, ಈಗ ಸಮಯ 7:34 ಗಂಟೆಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

ಆಕಾಶವಾಣಿ ಸಮಯ 7:34. 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. ಎರಡು ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ ಎರಡು ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ. ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್. ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ. ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ವಾರ್ತೆಗಳ ವಿವರ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ಹಾಗೂ ವಿತರಣೆಯನ್ನು ನಿಯಂತ್ರಿಸಲು ವಿಧಿಸಲಾಗಿದ್ದ ತಾತ್ಕಾಲಿಕ ನಿಯಂತ್ರಣ ಕ್ರಮಗಳನ್ನು ನಾಳೆಯಿಂದ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಗಳು ತೀವ್ರ ಏರಿಕೆಯಾಗಿದ್ದ ಸಂದರ್ಭದಲ್ಲಿ ಚಿಲ್ಲರೆ ಗ್ರಾಹಕರನ್ನು ರಕ್ಷಿಸಲು ಮತ್ತು ಇಂಧನ ಕಾಳಸಂತೆ ಹಾಗೂ ಅಕ್ರಮ ದಾಸ್ತಾನನ್ನು ತಡೆಯಲು ಜೂನ್ 12 ಈ ನಿಯಂತ್ರಣ ಕ್ರಮಗಳನ್ನು ಜಾರಿಗೆ ತರಲಾಗಿತ್ತು. ಇದರ ಅನ್ವಯ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿ ವಾಹನಕ್ಕೆ ದಿನಕ್ಕೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಿತಿಯನ್ನು ಹೇರಲಾಗಿತ್ತು. ಪ್ರಸ್ತುತ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆ ಸ್ಥಿತಿಗತಿಯು ಸಂಪೂರ್ಣವಾಗಿ ಸುಧಾರಿಸಿ ಯಥಾಸ್ಥಿತಿಗೆ ಮರಳಿರುವುದರಿಂದ ಇನ್ನು ಮುಂದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಾತ್ಕಾಲಿಕ ನಿರ್ಬಂಧಗಳ ಅಗತ್ಯವಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ನಿಯಮಗಳು ಇಂಧನ ಕೊರತೆಯಾಗದಂತೆ ನೋಡಿಕೊಳ್ಳುವಲ್ಲಿ ಹಾಗೂ ಚಿಲ್ಲರೆ ಗ್ರಾಹಕರ ಹಿತಾಸಕ್ತಿ ಕಾಯುವಲ್ಲಿ ಯಶಸ್ವಿಯಾಗಿದ್ದವು ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಎರಡು ದಿನಗಳ ಆಂಧ್ರಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ರಾಷ್ಟಪತಿಗಳು ಇಂದು ವಿಜಯನಗರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಅನಂತಪುರಂನಲ್ಲಿ ಆಂಧ್ರಪ್ರದೇಶದ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಶಕ್ತಿ ತುಂಬುವ ನಿಟ್ಟನಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಎರಡು ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸಿದೆ. ನವದೆಹಲಿಯಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಚಲನಚಿತ್ರ ನಿರ್ಮಾಣವನ್ನು ಉತ್ತೇಜಿಸುವುದು, ವಿತರಣಾ ಜಾಲವನ್ನು ಬಲಪಡಿಸುವುದು ಹಾಗೂ ಭಾರತೀಯ ಸಿನಿಮಾದಲ್ಲಿ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದ್ದು, ಸಣ್ಣ ನಗರಗಳು ಮತ್ತು ಗ್ರಾಮೀಣ ಭಾಗಗಳಲ್ಲಿ ಚಿತ್ರಮಂದಿರಗಳ ಮೂಲಸೌಕರ್ಯ ಅಭಿವೃದ್ದಿಗೆ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಭಾರತೀಯ ಚಿತ್ರರಂಗದ ಮುಂದಿರುವ ಸವಾಲುಗಳು ಮತ್ತು ಅವಕಾಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಅಧ್ಯಯನ ಗುಂಪು ರಚಿಸಲಾಗಿದೆ. ಇದರೊಂದಿಗೆ ದೇಶಾದ್ಯಂತ ಚಿತ್ರರಂಗಕ್ಕೆ ಪೂರಕವಾದ ಏಕರೂಪದ ವಾತಾವರಣ ನಿರ್ಮಿಸಲು ಸಚಿವಾಲಯವು ಮಾದರಿ ರಾಜ್ಯ ಚಲನಚಿತ್ರ ನಿಯಮಾವಳಿಗಳನ್ನು ಸಿದ್ದಪಡಿಸಿದ್ದು ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಈ ಸುಧಾರಣಾ ಕ್ರಮಗಳು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸ್ಪರ್ಧಾತ್ಮಕವಾಗಿಸಲು ಸಹಕಾರಿಯಾಗಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಗ್ರಾಮಗಳು ಸಮೃದ್ಧ, ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದದ ಹೊರತು ಸಮೃದ್ಧ ಹಾಗೂ ವಿಕಸಿತ ಭಾರತದ ಕನಸು ನನಸಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಎರಡು ದಿನಗಳ ರಾಷ್ಟೀಯ ಗ್ರಾಮೀಣಾಭಿವೃದ್ಧಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳು ಕೇವಲ ಅಭಿವೃದ್ಧಿಯ ಫಲಾನುಭವಿಗಳಲ್ಲ, ಅಭಿವೃದ್ಧಿಯ ಪ್ರಮುಖ ಚಾಲಕ ಶಕ್ತಿಗಳಾಗಿವೆ ಎಂದು ಹೇಳಿದರು. ಇದೇ ವೇಳೆ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯನ್ನು ನಾಳೆಯಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಘೋಷಿಸಿದರು. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಎಲ್ಎ ಇತ್ತೀಚೆಗೆ ಅರುಣಾಚಲ ಪ್ರದೇಶವನ್ನು ಅತಿಕ್ರಮಿಸಿ ಶಿಬಿರಗಳನ್ನು ಸ್ಥಾಪಿಸಿದೆ ಎಂಬ ಮಾಧ್ಯಮ ವರದಿಗಳನ್ನು ಭಾರತೀಯ ಸೇನೆ ತಳ್ಳಿಹಾಕಿದೆ. ಅಂತಹ ವರದಿಗಳು ತಪ್ಪಾಗಿದ್ದು ಆಧಾರರಹಿತವಾಗಿದೆ ಎಂದು ಸೇನೆ ತಿಳಿಸಿದೆ. ಕಾನೂನಿನ ಆಡಳಿತವು ಯಾವುದೇ ಕಲ್ಯಾಣ ಯೋಜನೆಯಲ್ಲ ಅಥವಾ ಆರ್ಥಿಕ ನೀತಿಯಲ್ಲ, ಬದಲಿಗೆ ಅದು ಸರ್ಕಾರದ ಅಧಿಕಾರದ ಬಳಕೆಯನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಸ್ಟಾಕ್ಹೋಮ್ನಲ್ಲಿ ನಡೆದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಷಣ ಮಾಡಿದ ಅವರು, ನ್ಯಾಯಾಂಗ ವಿಮರ್ಶೆಯು ಕೇವಲ ಅಧಿಕಾರವಲ್ಲ, ಅದು ನ್ಯಾಯಾಲಯಗಳ ಸಾಂವಿಧಾನಿಕ ಕರ್ತವ್ಯವಾಗಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮೋಸ್ ಜಲಸಂಧಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ರಾಷ್ಟಗಳು ಇಂದು ಕತಾರ್ ರಾಜಧಾನಿ ದೋಹಾದಲ್ಲಿ ಸಂಧಾನ ಮಾತುಕತೆ ನಡೆಸಲಿವೆ. ಕಳೆದ ಗುರುವಾರದಿಂದ ಉಭಯ ದೇಶಗಳ ನಡುವೆ ನಡೆದ ಕ್ಷಿಪಣಿ ದಾಳಿಗಳು ಜಾಗತಿಕ ತೈಲ ವ್ಯಾಪಾರವನ್ನು ಅಸ್ತವ್ಯಸ್ತಗೊಳಿಸಿದ್ದವು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನಿನ್ನೆ ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ಒಪ್ಪಂದದ ಆರ್ಟಿಕಲ್ 5 ನೌಕಾಯಾನ ನಿಯಮ ಕುರಿತಾದ ಭಿನ್ನಾಭಿಪ್ರಾಯಗಳೇ ಇತ್ತೀಚಿನ ಸಂಘರ್ಷಕ್ಕೆ ಕಾರಣವಾಗಿವೆ. ಒಪ್ಪಂದದ ಪ್ರಕಾರ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಹಕರಿಸಬೇಕಿತ್ತು ಮತ್ತು ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ತೆರವುಗೊಳಿಸಬೇಕಿತ್ತು. July 3 ಆರಂಭವಾಗುವ 57 ದಿನಗಳ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಭದ್ರತಾ ಸಂಸ್ಥೆಗಳು ಪಂಜಾಬ್ನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೀರ್ಥಯಾತ್ರೆ ಮಾರ್ಗದಾದ್ಯಂತ ಸಿದ್ದತೆಗಳನ್ನು ತೀವ್ರಗೊಳಿಸಿದ್ದು ಅಣಕು ಪ್ರದರ್ಶನಗಳನ್ನು ನಡೆಸುತ್ತಿವೆ. ಕಣ್ಗಾವಲು ವ್ಯವಸ್ಥೆಗಳನ್ನು ಸಕ್ರಿಯಗೊಳಿಸುತ್ತಿದ್ದು ಸಾವಿರಾರು ಯಾತ್ರಿಕರ ಸುರಕ್ಷಿತ ಯಾತ್ರೆಯನ್ನು ಖಚಿತಪಡಿಸಿಕೊಳ್ಳಲು ಅಂತರ ಸಂಸ್ಥೆ ಸಮನ್ವಯವನ್ನು ಬಲಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾತ್ರಾರ್ಥಿಗಳ ಮೊದಲ ತಂಡ ಆಗಮಿಸಲು ಪ್ರಾರಂಭಿಸಿದೆ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಸಾರಿಗೆ ಶಿಬಿರಗಳು ಮತ್ತು ಪವಿತ್ರ ಗುಹಾ ದೇವಾಲಯಕ್ಕೆ ಹೋಗುವ ಅವಳಿ ಮಾರ್ಗಗಳಲ್ಲಿ ವ್ಯಾಪಕ ವ್ಯವಸ್ಥೆಗಳೊಂದಿಗೆ ಭದ್ರತಾ ಪಡೆಗಳು ಹೆಚ್ಚಿನ ನಿಗಾ ವಹಿಸಿವೆ. ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಜಾರಿಗೆ ತರಲು ನಿರ್ಧರಿಸಿದೆ. July 2 ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಸೂದೆಯ ಕರಡು ಪ್ರಸ್ತಾವನೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಿಧಾನಸಭೆಯಲ್ಲಿ ಘೋಷಿಸಿದರು. ಗುಜರಾತ್, ಉತ್ತರಾಖಂಡ ಮತ್ತು ಅಸ್ಸಾಂ ಮಾದರಿಗಳನ್ನು ಅನುಸರಿಸಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿಯು ಮದುವೆ, ವಿಚ್ಛೇದನ ಮತ್ತು ದತ್ತು ಸೇರಿದಂತೆ ಒಟ್ಟು 9 ವಿಷಯಗಳ ಕುರಿತು ಅಧ್ಯಯನ ನಡೆಸಿ 4 ವಾರಗಳಲ್ಲಿ ತನ್ನ ವರದಿಯನ್ನು ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಸಂಹಿತೆಯನ್ನು ರೂಪಿಸಲಿದೆ. ಆದರೆ ಆದಿವಾಸಿಗಳು, ಕುರ್ಮಿಗಳು ಮತ್ತು ಪ್ರಾಚೀನ ಸ್ಥಳೀಯ ಸಮುದಾಯಗಳನ್ನು ಈ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡಲಾಗುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಅಫ್ಘಾನಿಸ್ತಾನದ ನಾಗರಿಕ ವಾಸಸ್ಥಳಗಳ ಮೇಲೆ ಪಾಕಿಸ್ತಾನ ನಡೆಸಿರುವ ವಾಯುದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರ ಸಾವು ಹಾಗೂ 163 ಜನರು ಗಾಯಗೊಳ್ಳಲು ಕಾರಣವಾಗಿರುವ ಪಾಕಿಸ್ತಾನದ ಈ ಕ್ರಮವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಆತಂಕವನ್ನುಂಟು ಮಾಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕದ ಟೆಕ್ಸಾಸ್ನ ಹ್ಯೂಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ರೋಚಕ 32ರ ಘಟ್ಟದ ಪಂದ್ಯದಲ್ಲಿ ಗೇಬ್ರಿಯಲ್ ಮಾರ್ಟಿನೆಲ್ಲಿ ಪಂದ್ಯದ ಕೊನೆಯ ಇಂಜುರಿ ಅವಧಿಯಲ್ಲಿ ಗಳಿಸಿದ ಗೋಲಿನ ನೆರವಿನಿಂದ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವು ಜಪಾನ್ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿದೆ. ಮತ್ತೊಂದು ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಜರ್ಮನಿ ಟೂರ್ನಿಯಿಂದ ಹೊರಬೀಳುವ ಮೂಲಕ ಆಘಾತ ಎದುರಿಸಿದೆ. ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಜರ್ಮನಿ ಮತ್ತು ಪರಾಗ್ವೆ ನಡುವಿನ ಹಣಾಹಣಿಯು ನಿಗದಿತ ಅವಧಿಯಲ್ಲಿ 1-1 ಗೋಲುಗಳಿಂದ ಸಮಬಲಗೊಂಡಿದ್ದರಿಂದ ಪಂದ್ಯದ ನಿರ್ಣಯಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಲಾಯಿತು. ತೀವ್ರ ಕುತೂಹಲ ಕೆರಳಿಸಿದ್ದ ಶೂಟೌಟ್ನಲ್ಲಿ ಪರಾಗ್ವೆ ತಂಡ 4-3 ಗೋಲುಗಳ ಅಂತರದಿಂದ ಐತಿಹಾಸಿಕ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮಾರಾಟದ ಮೇಲಿನ ತಾತ್ಕಾಲಿಕ ನಿರ್ಬಂಧಗಳನ್ನು ನಾಳೆಯಿಂದ ಹಿಂಪಡೆಯಲು ಕೇಂದ್ರ ಸರ್ಕಾರ ನಿರ್ಧಾರ. 2 ದಿನಗಳ ಪ್ರವಾಸಕ್ಕಾಗಿ ಇಂದು ಆಂಧ್ರಪ್ರದೇಶಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ಚಲನಚಿತ್ರ ರಂಗದ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರದಿಂದ 2 ಪ್ರಮುಖ ನಿರ್ಧಾರ. ಪ್ರಸಾರ ಭಾರತಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಯನ ಗುಂಪು ರಚನೆ. ಹಾರ್ಮೋಸ್ ಜಲಸಂಧಿ ವಿವಾದ, ದೋಹಾದಲ್ಲಿ ಇಂದು ಅಮೆರಿಕ ಇರಾನ್ ಮಾತುಕತೆ. ಫಿಫಾ ವಿಶ್ವಕಪ್, ಇಂಜುರಿ ಟೈಮ್ ಗೋಲ್ ಮೂಲಕ ಬ್ರೆಜಿಲ್ಗೆ ಜಯ, ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿಗೆ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ 102.2 FM. ಈಗ ಸಮಯ 7:45. ಇನ್ನು ಮುಂದೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಮಾಧುರಿ ಚಿತ್ರದ ಈ ಗೀತೆಯನ್ನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯ ರಚನೆ ದೊಡ್ಡರಂಗೇಗೌಡ ಅವರದ್ದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂಗೀತರಾಜ.

0: ಹಾಯ್ ಹಲೋ, ನಮಸ್ಕಾರ ಪೋಷಕರೇ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಮತ್ತು ಭದ್ರ ಭವಿಷ್ಯವನ್ನ ಬಯಸುತ್ತೀರಾ? ಹಾಗಾದ್ರೆ ಆಯ್ಕೆ ಮಾಡಿ ವಿದ್ಯಾರ್ಥ್ ಟ್ಯೂಷನ್ ಸೆಂಟರ್ ಹಾಸನ್. ಐಸಿಎಸ್ಇ ಮತ್ತು ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ 9 ಹಾಗೂ 10ನೇ ತರಗತಿಯ ವಿಶೇಷ ಟ್ಯೂಷನ್ ತರಗತಿಗಳು, ಜೊತೆಗೆ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನೀಟ್, ಜೆಡಬ್ಲ್ಯೂಇ ಫೌಂಡೇಶನ್ ಕ್ಲಾಸಸ್, ಅನುಭವಿ ಶಿಕ್ಷಕರು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ನಿಯಮಿತ ಪರೀಕ್ಷೆಗಳೊಂದಿಗೆ ನಿಮ್ಮ ಮಗುವಿನ ಯಶಸ್ಸಿಗೆ ನಮ್ಮ ಬದ್ಧತೆ. ಇಂದೇ ಪ್ರವೇಶ ಪಡೆಯಿರಿ. ಸೆಂಟ್ ಜೋಸೆಫ್ ಸ್ಕೂಲ್ ಎದುರು, ಸಾಲ್ಗಮೆ ರೋಡ್, ಸರಸ್ವತಿಪುರಂ, ಹಾಸನ್. ಹೆಚ್ಚಿನ ಮಾಹಿತಿಗಾಗಿ 7686826885 ಅಥವಾ 8123239023ಕ್ಕೆ ಸಂಪರ್ಕಿಸಿ. ವಿದ್ಯಾರ್ಥ ಟ್ಯೂಷನ್ ಸೆಂಟರ್, ಯಶಸ್ಸಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿ ಉದಯಶಂಕರ್ ಅವರ ರಚನೆಯ ನಾನಿನ.

0: win over Japan in a round of 32 clash of the FIFA World Cup at Houston Stadium in Texas, US last night. In another round of 32 fixture, Germany got eliminated from the tournament after a 1-1 draw against Paraguay that led to a penalty shootout in Foxborough. Gustavo Alfaro's men held their nerve in the penalty shootout to secure a historic 4-3 victory. The India Meteorological Department, IMD, has issued an orange colour warning for very heavy rainfall over parts of northeast India, sub-Himalayan West Bengal, Bihar, Konkan, Goa, Maharashtra, Karnataka, Kerala and Mahe today. Heavy rainfall is also expected over Odisha, Jharkhand, Uttar Pradesh, Uttarakhand, Madhya Pradesh, Vidarbha, Chhattisgarh, Telangana, Tamil Nadu, Puducherry and Karaikal for tomorrow. And now, for a look at today's newspapers, it's over to V.C. Pramod.
1: Thank you, Abhishek. A month-long special intensive revision SIR of the electoral roll beginning today is covered by some of the dailies. SIR process begins in Delhi and four states today, reports the Asian Age. Voter verification drive begins in Delhi today, leads the Times of India. The Statesman, quoting Prime Minister Narendra Modi, says, Indian diaspora living bridge between India, Seychelles. Bengal passes preventive detention legal curbs bill, notes the Hindu. Prime Minister to skip Khamenei's state funeral, leads the Asian Age. And finally, Delhi mandates all two new wheelers to be electric from 2028 to fight pollution, reports the Indian Express. And with that, it's back to you, Abhishek.
0: Thank you, Pramod. And now, before we end the bulletin, the headlines once again. Centre to withdraw temporary restrictions on sale and distribution of petrol and diesel from the 1st of July. West Bengal government to implement uniform civil code in the state, says Chief Minister Shubhendu Adhikari. Information and Broadcasting Minister announces major decisions to boost Indian film industry. Delhi government clears electric vehicles policy, cars under 30 lakh rupees to be exempted from road tax and registration fees. India strongly condemns Pakistan airstrikes in residential areas of Afghanistan that killed 36 civilians and injured 163 others. US and Iran to hold talks in Qatar's capital Doha today to resolve the dispute over Strait of Hormuz. And in football, Brazil enter round of 16. And with that, we end the morning news. Have a nice day.
2: ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಹಾಯ್ ಹಲೋ, ನಮಸ್ಕಾರ ಪೋಷಕರೇ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಮತ್ತು ಭದ್ರ ಭವಿಷ್ಯವನ್ನ ಬಯಸುತ್ತೀರಾ? ಹಾಗಾದ್ರೆ ಆಯ್ಕೆ ಮಾಡಿ ವಿದ್ಯಾರ್ಥ್ ಟ್ಯೂಷನ್ ಸೆಂಟರ್ ಹಾಸನ್. ಐಸಿಎಸ್ಸಿ ಮತ್ತು ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ 9 ಹಾಗೂ 10ನೇ ತರಗತಿಯ ವಿಶೇಷ ಟ್ಯೂಷನ್ ತರಗತಿಗಳು, ಜೊತೆಗೆ 7ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನೀಟ್, ಜೆಡಬ್ಲ್ಯೂಇ ಫೌಂಡೇಶನ್ ಕ್ಲಾಸಸ್, ಅನುಭವಿ ಶಿಕ್ಷಕರು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ನಿಯಮಿತ ಪರೀಕ್ಷೆಗಳೊಂದಿಗೆ ನಿಮ್ಮ ಮಗುವಿನ ಯಶಸ್ಸಿಗೆ ನಮ್ಮ ಬದ್ಧತೆ. ಇಂದೇ ಪ್ರವೇಶ ಪಡೆಯಿರಿ. ಸೆಂಟ್ ಜೋಸೆಫ್ ಸ್ಕೂಲ್ ಎದುರು, ಸಲ್ಗಮೆ ರೋಡ್, ಸರಸ್ವತಿಪುರಂ, ಹಾಸನ್. ಹೆಚ್ಚಿನ ಮಾಹಿತಿಗಾಗಿ 7676826885 ಅಥವಾ 8123239023ಗೆ ಸಂಪರ್ಕಿಸಿ. ವಿದ್ಯಾರ್ಥ ಟ್ಯೂಷನ್ ಸೆಂಟರ್, ಯಶಸ್ಸಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
4: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಆಕಾಶವಾಣಿ ಹಾಸನ. ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ.
6: ಗೆಳೆಯದ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
7: ಕೇಳಿ ಕಾರ್ಯಕ್ರಮ
5: ಸೊಬಗಿನ ಶಾಲೆ.

ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಚಿಕ್ಕಮಗಳೂರು ತಾಲೂಕಿನ

ನಲ್ಲಿರುವ ಶತಮಾನೋತ್ಸವವನ್ನು ಪೂರೈಸಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೇಗೂರು. ಈ ಶಾಲೆ ಕುರಿತಾಗಿ ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನ ಅಲ್ಲಿನ ಮುಖ್ಯ ಶಿಕ್ಷಕರಾದ ದಿನೇಶ್ ಎಂಎಚ್ ಅವರಿಂದ ಆಲಿಸೋಣ.

0: ಈ ಒಂದು ಶಾಲೆಯ ಅಭಿವೃದ್ಧಿಗೆ ಹಿರಿಯ ವಿದ್ಯಾರ್ಥಿಗಳು ತಮ್ಮದೇ ಆಗಿರತಕ್ಕಂತಹ ಒಂದು ಸಂಘವನ್ನು ಅಥವಾ ತಮ್ಮದೇ ಆಗಿರತಕ್ಕಂತಹ ಒಂದು ಬೆಂಬಲ ಕೊಡುಗೆಯನ್ನು ಸಲ್ಲಿಸಿರ್ತಾರೆ. ಹಾಗಾಗಿ ಶತಮಾನೋತ್ಸವವು ಕೂಡ ಇತ್ತೀಚೆಗಷ್ಟೇ ಬಹಳಷ್ಟು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನೆರವೇರಿದೆ. ಹಾಗಾಗಿ ಈ ರೀತಿ ಶಾಲೆಯ ಒಂದು ಚಟುವಟಿಕೆಗಳಾಗಿರ್ಬೋದು ಅಥವಾ ಶಾಲೆಯ ಅಭಿವೃದ್ಧಿಗೆ ಆಗಿರ್ಬೋದು, ಹಿರಿಯ ವಿದ್ಯಾರ್ಥಿಗಳ ಒಂದು ಸಹಕಾರ ಅಥವಾ ಕೊಡುಗೆ ಅನ್ನುವಂಥದ್ದು ಹೇಗಿದೆ?
1: ಹಿರಿಯ ವಿದ್ಯಾರ್ಥಿಗಳ ಬೆಂಬಲ ತುಂಬಾ ಚೆನ್ನಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ ಕಂಪ್ಯೂಟರ್ನ ದಾನಿಗಳು ಕೊಟ್ಟಿದ್ದಾರೆ, ಆದರೆ ಅದನ್ನು ಕಲಿಸಲಿಕ್ಕೆ ನಮಗೆ ಸಮಯದ ಕೊರತೆಯಿಂದ ಆಗ್ತಾ ಇರಲಿಲ್ಲ. ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನೇ ಬೇರೆ ಕಡೆ ಕಂಪ್ಯೂಟರ್ನ ಕಲಿತು, ಸರ್ ನಾನು ಫ್ರೀಯಾಗಿ ಕಂಪ್ಯೂಟರ್ನ ಹೇಳ್ಕೊಡ್ತೀನಿ ಸರ್ ಅಂತ, ಸುಮಾರು 3-4 ಜನ ನಾನು ಕಂಪ್ಯೂಟರ್ನ ಹೇಳ್ಕೊಡ್ತೀನಿ ಸರ್ ಫ್ರೀಯಾಗಿ ಅಂತ ಬಂದಿದ್ದಾರೆ. ಅದ್ರ ಜೊತೆಗೆ ಅವರು ಕಂಪ್ಯೂಟರ್ನು ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಇಂಗ್ಲೀಷ್ ಸರ್, ನಾನು ತುಂಬ ಚೆನ್ನಾಗಿ ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸ್ಕೊಡ್ತೀನಿ, ಸ್ಪೋಕನ್ ಇಂಗ್ಲೀಷನ್ನು ಮಕ್ಕಳಿಗೆ ಕಲಿಸ್ತೀನಿ ಅನ್ನೋದನ್ನು ಸಹ ಒಬ್ಬರು ಬಂದು ನಮಗೆ ಕಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಒಬ್ಬೊಬ್ರು ಒಂದೊಂದು ವರ್ಷದಲ್ಲಿ, ಉದಾಹರಣೆ 2014-15 ವರ್ಷದಿಂದ ಒಂದು ನಮಗೆ ಬೀರುವನ್ನು ಕೊಟ್ಟಿದ್ದಾರೆ. ಅದೇ ಜೊತೆ 2015-16 ವರ್ಷದಲ್ಲಿ ನಮಗೆ ತರಗತಿಗೆ ಒಂದು ವೈಟ್ ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ. ಹಾಗೇನೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು 1 ವರ್ಷದವರು ಮಾಡಿದ್ದಾರೆ. ಹೀಗೆ ಹಳೆಯ ವಿದ್ಯಾರ್ಥಿಗಳು ಅವರವರೇ ಒಟ್ಟಾಗಿ, ಈಗ ಅವರ ಆಕ್ಚುಲಿ 25-28 ವರ್ಷದಲ್ಲಿ ಇದ್ದಾರೆ ಅವರೆಲ್ಲರೂ, ಅವರವರೇ ಮಾತಾಡಿಕೊಂಡು 7 ಕ್ಲಾಸಲ್ಲಿ ಓದಿರ್ತಕ್ಕಂಥವ್ರೊಂದು ಎಲ್ಲ ಗ್ರೂಪ್ ಕಾಲ್ ಮಾಡಿಕೊಂಡು ಅವರೇ ಹೆಚ್ಚಿನ ರೀತಿಯಲ್ಲಿ ಶಾಲೆಗೆ ಹೆಚ್ಚಿನ ಸಹಾಯ ಮಾಡಲಿಕ್ಕೆ, ಶಾಲೆಗೆ ಏನು ಅಗತ್ಯ ಇದೆಯೋ ಅವನ್ನ ತಂದುಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ನಾವು ಓದಿರ್ತಕ್ಕಂಥ ಶಾಲೆ, ನಾವು ಏನಾದ್ರು ಶಾಲೆಗೆ ತಂದುಕೊಡ್ಬೇಕು ಅನ್ನೋ ಒಂದು ಮನಸ್ಸನ್ನು ಅವ್ರು ಮಾಡ್ತಾ ಇದ್ದಾರೆ.
0: ಒಳ್ಳೆಯದು, ಒಂದು ಉತ್ತಮ ರೀತಿಯಲ್ಲಿ ಸಹಕಾರ ಅನ್ನುವಂಥದ್ದು ಪ್ರತಿಯೊಬ್ಬರಿಂದಲೂ ಕೂಡ ಸಿಗ್ತಾ ಇದೆ ಅನ್ನೋದಾಗಿ ತಾವು ತಿಳಿಸ್ಕೊಟ್ರಿ. ಹಾಗೆ ಶಾಲೆ ಅಂತೇಳಿದ್ರೆ ಅಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಅಂಶ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಂದ್ರೆ ಬೇರೆ ಏನೂ ಅಲ್ಲ, ಪ್ರತಿ ತರಗತಿಯಲ್ಲೂ ಕೂಡ ಕಲಿಕೆಯಲ್ಲಿ ಬಹಳಷ್ಟು ಅಪರೂಪದ ಸಾಧನೆಯನ್ನು ಮಾಡಿರ್ತಕ್ಕಂತಹ ಅಥವಾ ಬುದ್ಧಿವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ತರಗತಿಯಲ್ಲಿ, ಸಾಧಾರಣ ಮಟ್ಟದ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಹಾಗೆ ಈ ಒಂದು ಕಲಿಕೆಯಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂತಹ ಮಕ್ಕಳುಗಳು ಕೂಡ ಪ್ರತಿ ತರಗತಿಯಲ್ಲೂ ಕೂಡ ನಾವು ಗಮನಿಸಬಹುದಾಗಿರುತ್ತೆ. ಈ ರೀತಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ವಿಶೇಷ ತರಗತಿಗಳನ್ನು, ವಿಶೇಷ ಚಟುವಟಿಕೆಗಳನ್ನು ಆ ರೀತಿ ಆಯೋಜನೆ ಮಾಡಿದ್ದು ತಮ್ಮ ಶಾಲೆಯಲ್ಲಿ ಕಂಡು ಬರುತ್ತಾ?
1: ಹೌದು ಹೌದು, ಈಗ ನಾವೆಲ್ಲಾದರೂ ನಮ್ಮ ವಿದ್ಯಾರ್ಥಿ ಲಾಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದೆ ಅಂತ ಹೇಳ್ತೇವೆ. ಆದರೆ ನನ್ನ ಮಗು ಏನು ಓದ್ತಾ ಇಲ್ಲ ಅನ್ನೋದು ಯೋಚನೆ ಮಾಡ್ತಕ್ಕಂಥ ಶಿಕ್ಷಕರು ಕಡಿಮೆ. ಆದರೆ ನಾವು ಅದನ್ನೆಲ್ಲ ಯೋಚನೆಯನ್ನು ಮಾಡಿ ಮಧ್ಯಾಹ್ನ 1:30 1:45 15 ಕಾಲ ಯಾವ ಮಕ್ಕಳು ಓದಲ್ಲ ಅನ್ನೋದನ್ನು ಒಂದು ಪಟ್ಟಿಯನ್ನು ಮಾಡಿಕೊಂಡು ಅವ್ರಿಗೆ ಕನಿಷ್ಠ ಓದಲು ಮತ್ತು ಬರಲಿಕ್ಕೆ ಸರಳ ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಸಹ ಒಬ್ಬೊಬ್ಬರು ಶಿಕ್ಷಕರು ಒಂದೊಂದು ವಿಷಯವನ್ನು ತೆಗೆದುಕೊಂಡು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಅದರ ಜೊತೆಗೆ ಶಾಲಾ ಪಾಠದ ಅವಧಿಯಲ್ಲಿಯೇ ಸಹ ಅವರಿಗೆ ವಿಶೇಷವಾದಂತಹ ಗಮನವನ್ನು ಕೊಟ್ಟು, ಯಾರಿಗೆ ತುಂಬ ಸ್ವಲ್ಪ ಓದಲಿಕ್ಕೆ ಬರಲ್ವೋ ಅಂಥದ್ರನ್ನ ಹೆಚ್ಚು ಗಮನವನ್ನು ಕೊಟ್ಟು ಆ ಮಕ್ಕಳ ಕಡೆಗೆ ವಿಶೇಷವಾದ ಗಮನವನ್ನು ಕೊಟ್ಟು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಆ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ.
0: ಒಳ್ಳೆಯದು, ಒಟ್ಟಲ್ಲಿ ತಮ್ಮ ಕಡೆಯಿಂದ ಏನೇನು ಮಕ್ಕಳ ಅಭಿವೃದ್ಧಿಗೆ ಬೇಕೋ ಅದನ್ನೆಲ್ಲವನ್ನು ಕೂಡ ಅತ್ಯುತ್ತಮವಾದಂತಹ ಒಂದು ರೀತಿಯಲ್ಲಿ ತಲುಪಿಸುವಂತಹ ಒಂದು ಕೆಲಸ ಕಾರ್ಯಗಳು ತಮ್ಮಿಂದ ಆಗ್ತಾ ಇದೆ. ಹಾಗೆಯೇ ನಮ್ಮ ಇಲಾಖೆಯ ಒಂದು ನಿರ್ದೇಶನದಂತೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಶಿಕ್ಷಕ ಪೋಷಕರ ಸಭೆಯನ್ನ ಆಗಾಗ್ಗೆ ನಡೆಸಲೇಬೇಕು ಅನ್ನೋದಾಗಿ ಕೂಡ ತಿಳಿಸ್ಕೊಟ್ಟಿದೆ. ಹಾಗಾಗಿ ತಾವು ತಮ್ಮ ಶಾಲೆಯಲ್ಲಿ ಶಿಕ್ಷಕ ಪೋಷಕರ ಸಭೆಯನ್ನ ಆಯೋಜನೆ ಮಾಡತಕ್ಕಂಥದ್ದು, ಹಾಗೆ ಆ ಒಂದು ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂತಹ ಪೋಷಕರ ಮಕ್ಕಳ ಕಲಿಕೆಯ ಸಾಧನೆಯ ಬಗ್ಗೆ ತಾವು ಅರ್ಥವನ್ನ ಮಾಡಿಸ್ತಕ್ಕಂಥದ್ದು, ಈ ರೀತಿ ಏನಾದರೂ ಕಂಡು ಬರುತ್ತಾ?
1: ಈಗ ಕಳೆದ ಸಲ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮೆಗಾ PTM ಅನ್ನು ಜಾರಿಗೆ ತಂದರು. ಅಂದರೆ ಕಳೆದ ವರ್ಷ 3 MPTM ಅಂದರೆ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಆಯೋಜನೆಯನ್ನು ಮಾಡಿದ್ವಿ. ಈ ವರ್ಷ ಈಗ ಮೊದಲಿಗೆ June 1 ಮೆಗಾ ಪೋಷಕ ಶಿಕ್ಷಕರ ಸಭೆಯನ್ನು ಆಯೋಜನೆಯನ್ನು ಮಾಡಿದ್ವಿ. ಆ ಪೋಷಕ ಶಿಕ್ಷಕ ಸಭೆಯಲ್ಲಿ ನಾವು ವಿಶೇಷವಾಗಿ ಮಕ್ಕಳು ಬರೆದಂಥ ಉತ್ತರ ಪತ್ರಿಕೆಯನ್ನು ಪೋಷಕರಿಗೆ ತೋರಿಸಿ, ಈ ಮಕ್ಕಳು ಈ ಒಂದು ಸಬ್ಜೆಕ್ಟ್ನಲ್ಲಿ ವೀಕ್ ಇದ್ದಾರೆ ಮತ್ತು ಇದನ್ನು ಬರೆದಿಲ್ಲ ಅಂತ ನಾವು ಪೋಷಕರಿಗೆ ತೋರಿಸಿ ಆ ಉತ್ತರ ಪತ್ರಿಕೆಯನ್ನು ಪೋಷಕರಿಂದ ಸಹಿಯನ್ನು ಪಡ್ಕೊಳ್ತೀವಿ. ಅವಾಗ ಅವರು

0: ಆ ಸಂದರ್ಭದಲ್ಲಿ ತೋರಿಸಿದಾಗ, ಮಕ್ಕಳು ಓದಿಲ್ಲ ಅಂತ ತಿಳಿಸಿದಾಗ, ಅವರು ಮನೆಯಲ್ಲಿ ಹೋಗ್ಬಿಟ್ಟು ನೀನು ಈ ಸಬ್ಜೆಕ್ಟನ್ನು ಓದ್ತಾ ಇಲ್ಲ, ಈ ಸಬ್ಜೆಕ್ಟನ್ನು ಕಡಿಮೆ ಮಾಡಿದೀಯಾ ಅಂತ ಅವರು ಮನೆಯಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾರೆ. ಹಾಗಾಗಿ ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಈ ವಿಷಯಗಳನ್ನು ಒಟ್ಟಿಗೆ ಕೂರಿಸ್ಕೊಂಡು ಅವರಿಗೆ ತಿಳಿ ಹೇಳ್ತಾ ಇದ್ದೀವಿ.
1: ಒಟ್ಟಲ್ಲಿ ಮಕ್ಕಳ ಕಲಿಕೆ ಬಗೆಗೆ ಯಾವ್ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಹೇಗೆ ಅವರ ಒಂದು ಕಲಿಕೆ ಅನ್ನುವಂಥದ್ದು ಸಾಕ್ತಾ ಇದೆ ಅನ್ನೋದನ್ನು ತಾವುಗಳು ಕೂಡ ಆ ಒಂದು ಪೋಷಕರಲ್ಲಿ ಚರ್ಚೆಯನ್ನು ಮಾಡಿ ಆ ವಿಚಾರವನ್ನು ತಿಳಿಸ್ತಿರ್ತಕ್ಕಂತಹ ಒಂದು ಕೆಲಸ ಬಹಳಷ್ಟು ಒಳ್ಳೆಯದಾಗಿರುತ್ತೆ. ಹಾಗೆ 29 ವರ್ಷಗಳ ತಮ್ಮ ಒಂದು ಸೇವಾ ಅವಧಿಯಲ್ಲಿ ಅನೇಕ ತಾವುಗಳು ಕೂಡ ತಮ್ಮ ಸಹೋದ್ಯೋಗಿಗಳನ್ನು ಕಂಡಿರ್ತೀರ, ಅಥವಾ ತಮ್ಮ ಒಂದು ವೃತ್ತಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಅಥವಾ ಶಿಕ್ಷಕರ ಬಗ್ಗೆ ಆಗಿರ್ಬೋದು ತಾವುಗಳು ಕೂಡ ಕೇಳಿರ್ತೀರ. ಹಾಗಾಗಿ ಮುಂಬರುವ ಶಿಕ್ಷಕರಿಗೆ ತಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಿವಿ ಮಾತನ್ನ ಅಥವಾ ಸಂದೇಶವನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀರಾ, ಹೇಳಿ.
0: ನಾನು ಕಂಡಂಥ 29 ವರ್ಷಗಳಲ್ಲಿ 100+ ಜನ ಶಿಕ್ಷಕರು ನನ್ನ ಸಹಪಾಠಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಎಲ್ಲರೂ ಸಹ ತುಂಬ ಚೆನ್ನಾಗಿ ನನ್ನ ಜೊತೆಗೆ ಕೈ ಜೋಡಿಸ್ಕೊಂಡು ಉತ್ತಮವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಮುಂದೆ ನಾವೆಲ್ಲರೂ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ನಮ್ಮ ಮಕ್ಕಳಂತೆ ಅವರನ್ನು ನೋಡ್ಕೊಳ್ಬೇಕು. ಅವರಿಗೆ ಏನು ಮಕ್ಕಳಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಬರಲ್ವೋ ಅದನ್ನು ಫಸ್ಟ್ ಪ್ರಾಮಾಣಿಕವಾಗಿ ಕಲಿಸಬೇಕು. ನಾವು ಮಕ್ಕಳ ಅನ್ನವನ್ನು ತಿಂತಾ ಇದ್ದೀವಿ, ಆ ಮಕ್ಕಳಿಗೋಸ್ಕರ ನಮ್ಮ ಸರ್ವಾಂಗೀಣ ಬದುಕನ್ನೇ ಅವರಿಗೆ ಮೀಸಲಿಡಬೇಕು ಅನ್ನೋದನ್ನು ನನ್ನ ಶಿಕ್ಷಕರಿಗೆ ತಿಳಿಸ್ತಕ್ಕಂಥ ಆಶಯ.
1: ಒಟ್ಟಲ್ಲಿ ತಮ್ಮ ಒಂದು ಶಿಕ್ಷಕ ಕರ್ತವ್ಯ ಅನ್ನುವಂಥದ್ದು ಏನಿದೆ, ಆ ಕರ್ತವ್ಯಕ್ಕೆ ಬರೋದಕ್ಕಿಂತ ಮುಂಚೆ ಆಗಿರ್ಬೋದು, ಕರ್ತವ್ಯಕ್ಕೆ ಬಂದ ನಂತರ ಆಗಿರ್ಬೋದು, ತಮ್ಮನ್ನ ತಾವು ಆ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೆ ಆದಲ್ಲಿ ತಾವು ಮಕ್ಕಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನ, ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಮಾರ್ಗದರ್ಶನವನ್ನ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಒಂದು ಕೆಲಸವನ್ನ ಪ್ರತಿಯೊರ್ವ ಶಿಕ್ಷಕರು ಕೂಡ ಮಾಡಬೇಕು ಅನ್ನುವಂಥದ್ದು ತಮ್ಮ ಒಂದು ಅಭಿಲಾಷೆ ಆಗಿದೆ.
0: ಹೌದು ಹೌದು,
1: ಒಳ್ಳೆಯದು. ಹಾಗೆ ನೀವು ಕೂಡ ಈ ಒಂದು ಸೇವಾ ಅವಧಿಯಲ್ಲಿ ಹೇಗೆ ವಿವಿಧ ಶಿಕ್ಷಕರನ್ನ ತಾವು ನೋಡಿರ್ತೀರಾ, ಅದೇ ರೀತಿಯಲ್ಲಿ ವಿವಿಧ ವಿದ್ಯಾರ್ಥಿಗಳನ್ನು ಕೂಡ ತಾವು ಗಮನಿಸಿರಿ. ಆ ವಿದ್ಯಾರ್ಥಿಗಳು ತಮ್ಮ ಅಧೀನದಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ತಾವು ಗಮನಿಸಿದಾಗೇನೆ ಇದುವರೆಗೂ ಕೂಡ ಸೇವೆಯನ್ನು ಮಾಡಿರ್ತಕ್ಕಂತಹ ಯಾವುದೇ ಶಾಲೆಯಾಗಿರ್ಬೋದು, ಆ ತಾವು ಕಲಿಸಿದಂತಹ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತವಾದಂತಹ ಒಂದು ಸ್ಥಾನವನ್ನ ಅಲಂಕರಿಸಿಕೊಂಡಿರ್ತಕ್ಕಂಥದ್ದು, ಅಥವಾ ತಾವು ಆ ರೀತಿ ಹುದ್ದೆಯನ್ನ ತಾವು ಗಮನಿಸಿರತಕ್ಕಂಥದ್ದು ಏನಾದರೂ ಆ ರೀತಿ ತಮ್ಮ ಗಮನಕ್ಕೆ ಬಂದಿದೆಯಾ?
0: ನಮ್ಮ ವಿದ್ಯಾರ್ಥಿ ಒಬ್ರು, ನಾನು ಮೊದಲು ಪ್ರಾರಂಭದಲ್ಲಿ ಕೆಲಸಕ್ಕೆ ಸೇರಿರ್ತಕ್ಕಂಥ ಶಾಲೆ ಗಬ್ಗಲ್ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿ KS ಮಾಡಿ ತಹಸೀಲ್ದಾರ್ ಆಗಿದ್ದಾರೆ, ವೆರೋನಿಕಾ ಐರಿನ್ ಡಿಸೋಜಾ ಅಂತ. ಹಾಗೇನೆ ಸತ್ಯಹಳ್ಳಿನಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಸಂದರ್ಭದಲ್ಲಿ ಅಲ್ಲೂ ಒಂದು ಮಗು BEd ಮಾಡಿ ಹೈಸ್ಕೂಲ್ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೇನೆ ಈಗ ಇದೇ ಊರಿನಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಇಲ್ಲಿಯ 4 ಮಕ್ಕಳು ತುಂಬ ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿದ್ದಾರೆ. ಅದು ನನಗೆ ತುಂಬ ಖುಷಿಯನ್ನು ತಂದಿದೆ. ನನ್ನ ವೃತ್ತಿ ಬದುಕಿನಲ್ಲಿ ಅವೆಲ್ಲ ಸಾಧನೆಗಳು ತುಂಬ ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ.
1: ನೋಡಿ, ತಾವೇ ಕಲಿಸಿದಂತಹ ವಿದ್ಯಾರ್ಥಿಗಳು ಸಮಾಜದ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದಾಗ ನಾವು ಕಲಿಸೋದಕ್ಕೂ ಕೂಡ ಒಂದು ಒಳ್ಳೆಯ ಬೆಲೆ ಅನ್ನುವಂಥದ್ದು ಸಿಕ್ತೆ ಅನ್ನೋದಾಗಿ ನಮಗೂ ಕೂಡ ಆತ್ಮತೃಪ್ತಿ ಅನ್ನುವಂಥದ್ದು ಆಗುತ್ತೆ. ಅಂತಹ ಒಂದು ತೃಪ್ತಿಯನ್ನ ತಾವು ಕಂಡಿದ್ದೀರ ಅನ್ನೋದಾಗಿ ತಮ್ಮ ಮಾತುಗಳಲ್ಲೇ ಅರ್ಥ ಆಗುತ್ತೆ. ಹಾಗೆ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ಈಗಿನ ಸಮಾಜದಲ್ಲಿ ತಾವು ಎಲ್ಲಾ ರೀತಿಯಲ್ಲೂ ಕೂಡ ಗಮನಿಸಿರ್ತೀರ, ವಿದ್ಯಾರ್ಥಿಗಳ ಒಡನಾಟ ಹೇಗಿರಬೇಕು, ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನ ಹೇಗೆ ತಮ್ಮಲ್ಲಿ ತಾವು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ತಮ್ಮ ಒಂದು ಗಮನದಲ್ಲೂ ಕೂಡ ಬಂದೇ ಬಂದಿರುತ್ತೆ. ಹಾಗಾಗಿ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನದ ಮಾತುಗಳನ್ನು ತಾವು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ರಾ, ಹೇಳಿ.
0: ಇವತ್ತಿನ ಕಾಲದಲ್ಲಿ ಮಕ್ಕಳು ಮೌಲ್ಯಯುತವಾಗಿರ್ತಕ್ಕಂತಹ ಶಿಕ್ಷಣವನ್ನು ಪಡ್ಕೊಳ್ಬೇಕು, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅವರು ನಮಗೆ ಎಲ್ಲ ಜೀವನವನ್ನೇ ಬದಿಗೊತ್ತಿ ಪೋಷಕರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ, ತನ್ನ ಸರ್ವಾಂಗೀಣವನ್ನೇ ಅರ್ಪಿಸ್ತಾರೆ. ಹಾಗಾಗಿ ಅಂತಹ ಒಳ್ಳೆಯ ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಮಕ್ಕಳ ಕರ್ತವ್ಯ. ಅವರ ಆಸೆಗೆ ತಕ್ಕಂತೆ ನಾವು ಏನಾದರೂ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬದುಕಬೇಕು, ತಂದೆ ತಾಯಿ ಅಂದ್ಕೊಂಡುವ ರೀತಿಯಲ್ಲಿ ನಾವು ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಅನ್ನೋ ಒಂದು ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ.
1: ಒಳ್ಳೆಯದು, ನಮ್ಮ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ತಾವು ತಿಳಿಸ್ಕೊಟ್ಟಿದ್ದೀರ. ಹಾಗೆ ಈ ಶಾಲೆಗೆ ಸಂಬಂಧಪಟ್ಟಂತಹ ಇನ್ನ ಅಪರೂಪದ ಯಾವುದಾದರೂ ಪ್ರಸಂಗಗಳು, ಸಂದರ್ಭಗಳು, ಸನ್ನಿವೇಶಗಳಿದ್ರೆ ಅದನ್ನು ಈ ಒಂದು ಸಂದರ್ಭದಲ್ಲಿ ತಾವು ಹಂಚಿಕೊಳ್ಬಹುದು.
0: ಈ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಮರೆಯಲಾರದಂತಹ ಸಂದರ್ಭ ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಆಗಿದ್ದಾವೆ ಸಣ್ಣ ಸಣ್ಣ ಪುಟ್ಟ ಸಂದರ್ಭಗಳು ಸೃಷ್ಟಿ

0: ಆದರೆ ಶತಮಾನೋತ್ಸವ ಕಾರ್ಯಕ್ರಮ ಮಾಡಿರ್ತಕ್ಕಂತಹ ಈ ಸುಸಂದರ್ಭದಲ್ಲಿ ನಮ್ಮ ಊರಿನವರ ಸಹಕಾರ, ನಮ್ಮ ಎಸ್ ಟಿ ಎಂ ಸಿ ಅವರ ಸಹಕಾರ ತುಂಬ ಚೆನ್ನಾಗಾಗಿದೆ. ಅದೇ ರೀತಿ ಸಹಕಾರ ಮುಂದೂ ಸಹ ಸಿಗಲಿ, ನಮ್ಮ ಸರ್ಕಾರಿ ಶಾಲೆ ಹೆಚ್ಚು ಅಭಿವೃದ್ಧಿಯಾಗಲಿ, ಮಕ್ಕಳ ಕಲಿಕೆ ಉತ್ತಮವಾಗಲಿ, ನಮ್ಮ ಶಾಲೆಗೆ ಹೆಚ್ಚಿನ ಮಕ್ಕಳು ದಾಖಲಾಗಲಿ ಅನ್ನೋದೇ ನನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಅಭಿಲಾಷೆ ಆಗಿದೆ.
1: ಹೌದು, ನಿಜವಾಗಿ ಕೂಡ ತಾವು ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮುಂದಾಲೋಚನೆಯನ್ನ ತಾವು ಈಗ ವ್ಯಕ್ತಪಡಿಸಿದ್ರಿ. ಹಾಗಾಗಿ ಈ ಶಾಲೆಗೆ ಸಂಬಂಧಪಟ್ಟಾಗೆ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಬೆಳವಣಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಕನಸನ್ನ ತಾವು ಹೊಂದಿದ್ದೀರ ಅನ್ನೋದಾಗಿ ತಮ್ಮ ಮಾತುಗಳಲ್ಲೇ ತಿಳಿಸ್ಕೊಟ್ರಿ. ಹಾಗಾಗಿ ಪೋಷಕರಲ್ಲಿ ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ವಿನಂತಿ ಏನಪ್ಪ ಅಂತೇಳಿದ್ರೆ, ತಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. ಸರ್ಕಾರಿ ಶಾಲೆಗಳಿಗೆ ತಾವು ಸೇರಿಸಿದ್ದೆ ಆದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಬೆಳವಣಿಗೆ, ನಮ್ಮ ಸರ್ಕಾರಿ ಶಾಲೆಗಳ ಒಂದು ಇರುವಿಕೆ ಅನ್ನುವಂಥದ್ದು ಸದಾ ಇದ್ದೇ ಇರುತ್ತೆ. ಹಾಗಾಗಿ ತಾವು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಒಂದು ಹಣವನ್ನ ಕೊಟ್ಟು ಖರ್ಚು ಮಾಡಿ ಬೇರೆ ಶಾಲೆಗಳಿಗೆ ಸೇರಿಸೋದಕ್ಕಿಂತ ನಮ್ಮ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ದಾಖಲು ಮಾಡಿ ಸರ್ಕಾರಿ ಶಾಲೆಗಳ ಒಂದು ಬೆಳವಣಿಗೆಗೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಅಳಿಲು ಸೇವೆಯನ್ನ ಸಲ್ಲಿಸಿದ್ದೆ ಆದಲ್ಲಿ ಯಾವುದೇ ಕಾರಣದಲ್ಲೂ ಯಾವುದೇ ಸಂದರ್ಭದಲ್ಲೂ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮುಚ್ಚುವಂಥದ್ದು ಯಾವುದೇ ಒಂದು ಪ್ರಸಂಗಗಳು ಕೂಡ ನಮ್ಮ ಕಣ್ಣೆದುರಿಗೆ ಬರೋದಿಲ್ಲ ಅನ್ನುವಂಥದ್ದು ಈ ಮಾತಿನಲ್ಲಿ ನಾವು ಹೇಳ್ಬೋದಾಗಿರುತ್ತೆ.
0: ಹೌದು,
1: ಈಗ ಶಾಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸಾಧನೆಯನ್ನ ಮಾಡಿಕೊಂಡು ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಈ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ತಾವು ಮಾಡಿಕೊಂಡಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ.
0: ಶಾಲಾ ಮಕ್ಕಳಿಗೆ ಆಟವನ್ನು ಆಡಿಸ್ಲಿಕ್ಕೆ ಶಾಲಾ ಮುಂಭಾಗದಲ್ಲಿ ಒಂದು ವಾಲಿಬಾಲ್ ಆಟ ಆಡ್ಲಿಕ್ಕೆ ವ್ಯವಸ್ಥೆ ಇದೆ. ಇನ್ನು ಉಳಿದಂತ ಆಟಗಳನ್ನು ಆಡಿಸ್ಲಿಕ್ಕೆ ಶಾಲೆಯ ಪಕ್ಕದಲ್ಲಿ ಒಂದು ಲೇಔಟ್ ಇದೆ, ಆ ಲೇಔಟ್ನ ಸಮ ಮಾಡಿದ್ದಾರೆ. ಅದರ ಮೂಲಕ ಉಳಿದ ಆಟಗಳನ್ನ ನಾವು ಅಲ್ಲಿ ಆಟ ಆಡಿಸ್ತಿದ್ದೀವಿ.
1: ಒಳ್ಳೇದು, ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ತಾವು ಮಾಡಿಕೊಟ್ಟಿದ್ರ. ಹಾಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಮೂಲಭೂತ ಅವಶ್ಯಕತೆಗಳು ಹೇಗೆ ವಿದ್ಯಾರ್ಥಿಗಳಿಗೆ ದೊರಕ್ತಾ ಇದೆ?
0: ಮೂಲಭೂತ ಅವಶ್ಯಕತೆಗಳಾಗಿರ್ತಕ್ಕಂತ ಮುಖ್ಯವಾಗಿ ಮಕ್ಕಳಿಗೆ ಶೌಚಾಲಯ. ಆ ಶೌಚಾಲಯಕ್ಕೆ ತುಂಬಾ ಚೆನ್ನಾಗಿ ಈಗ ಹೈಟೆಕ್ ಶೌಚಾಲಯವನ್ನು ಮಾಡ್ತಾ ಇದ್ದಾರೆ. ಹೆಣ್ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇದೆ. ಅದೇ ರೀತಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ದಾನಿಗಳು ಫಿಲ್ಟರ್ನ ಕೊಟ್ಟಿದ್ದಾರೆ. ಅದರ ಮೂಲಕ ಮಕ್ಕಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಅದ್ರ ಜೊತೆಗೆ ಮಕ್ಕಳ ಮನಸ್ಸನ್ನು ಉಲ್ಲಾಸಗೊಳಿಸಲಿಕ್ಕೆ ಆಟದ ಸಾಮಾನುಗಳನ್ನು ನಾವು ಬೆಂಗಳೂರಿಂದ ಪೀಪಲ್ಸ್ ಫಾರ್ ಪೀಪಲ್ಸ್ ಇವರ ಕಂಪನಿಯಿಂದ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸುಮಾರು 50,000 ವೆಚ್ಚದಲ್ಲಿ ಮಕ್ಕಳಿಗೆ ಆಟದ ವಸ್ತುಗಳನ್ನು ತಂದಿದ್ದೀವಿ. ಅದರ ಮೂಲಕ ಮಕ್ಕಳು ಆಟವನ್ನು ಆಡ್ತಾರೆ. ಇನ್ನುಳಿದಂತೆ ಶಾಲಾ ಕೊಠಡಿಯ ಒಳಗಡೆ ಮಕ್ಕಳಿಗೆ ಕೇರಮ್ಮು, ಚೆಸ್ಸು ಮತ್ತು ಇನ್ನಿತರ ಆಟಗಳನ್ನು ನಾವು ಮಕ್ಕಳಿಗೆ ಇಲ್ಲಿ ಆಟವನ್ನು ಆಡಿಸ್ತಾ ಇದ್ದೀವಿ. ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಸಹ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಒದಗಿಸ್ಕೊಟ್ಟಿದ್ದೀವಿ.
1: ಹಾಗೆ ಸರ್ಕಾರ ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಉದಾಹರಣೆಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಆಗಿರ್ಬೋದು, ಬೆಳಿಗ್ಗೆ ಹೊತ್ತು ರಾಗಿ ಮಾಲ್ಟ್ನ ಕೊಡುವಂಥ ಒಂದು ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ಒಂದು ಕಾರ್ಯಕ್ರಮಗಳು ತಮ್ಮ ಒಂದು ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಅನುಷ್ಠಾನ ಆಗಿದೆ?
0: ಮಕ್ಕಳಿಗೆ ಪ್ರತಿದಿನ ಶಾಲೆಯಲ್ಲಿ ಬೆಳಗ್ಗೆ 9:50 ಮಕ್ಕಳಿಗೆ ರಾಗಿ ಮಾಲ್ಟ್ ಮಿಶ್ರಣವನ್ನು ಹೊಂದಿರತಕ್ಕಂಥ ಹಾಲನ್ನು ಕೊಡ್ತೀವಿ. ಅದರ ಜೊತೆಗೆ ಮಧ್ಯಾಹ್ನ ಮಕ್ಕಳಿಗೆ ಅತ್ಯಂತ ಪೌಷ್ಟಿಕವಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಬಿಸಿ ಊಟವನ್ನು ಕೊಡ್ತೀವಿ. ಮೊಟ್ಟೆ ತಿನ್ನುವಂಥ ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ಮೊಟ್ಟೆಯನ್ನು ಕೊಡ್ತೀವಿ. ಮೊಟ್ಟೆಯನ್ನು ತಿನ್ನದೇ ಇರತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಕ್ಕಳಿಗೆ ವ್ಯವಸ್ಥೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಬಿಸಿ ಊಟ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇತರೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನಾವು ಶಾಲೆಯಲ್ಲಿ ಶೂ ಮತ್ತು ಸಾಕ್ಸನ್ನು ಸರ್ಕಾರದಿಂದಲೇ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮಕ್ಕಳಿಗೆ ಯಾವ್ಯಾವ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನಾವು ಮಕ್ಕಳಿಗೆ ಹಾಕ್ಸಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆರೋಗ್ಯ ಇಲಾಖೆಯಿಂದ ನಮಗೆ ವಿಟಮಿನ್ ಮಾತ್ರೆಗಳನ್ನು, ಪೌಷ್ಟಿಕಾಂಶ ಇರತಕ್ಕಂಥ ಮಾತ್ರೆಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ಸಹ ನಾವು ವಾರಕ್ಕೊಮ್ಮೆ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಉಚಿತವಾಗಿ ನೋಟ್ ಪುಸ್ತಕವನ್ನು ಸಹ ಮಕ್ಕಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನು ಪಠ್ಯಪುಸ್ತಕ, ಸಮವಸ್ತ್ರ, 2 ಜೊತೆ ಸಮವಸ್ತ್ರ 1 ಜೊತೆ ಪಠ್ಯಪುಸ್ತಕವನ್ನು ಸಹ ಸರ್ಕಾರದಿಂದ ಸರಿಯಾದ ಸಮಯಕ್ಕೆ ಕೊಟ್ಟಿದ್ದಾರೆ. ನಾವು ಮಕ್ಕಳಿಗೆ ವಿತರಣೆಯನ್ನು ಮಾಡಿರುತ್ತೇವೆ.
1: ಒಟ್ಟಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು ಅವಶ್ಯಕತೆಗಳನ್ನ ವಿದ್ಯಾರ್ಥಿಗಳಿಗೆ ಒದಗಿಸಿ ಕೊಡ್ತಾ ಇದ್ದೀರಾ. ಈಗ ಈ ಶಾಲೆಯ ಎಸ್ ಟಿ ಎಂ ಸಿ ಗೌರವಾಧ್ಯಕ್ಷರಾದಂತಹ TR ಲಕ್ಷ್ಮಣರಾಜ್ ಅರಸ್ ಅವರಿಂದ ಅವರ ಒಂದು ಅನುಭವದ ಮಾತುಗಳನ್ನ ಈಗ ಆಲಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಾವು ದೇವಗ್ರಾಮದ TR ಲಕ್ಷ್ಮಣರಾಜ್ ಅನ್ನೋರು. ನಾನು ಈಗ 25 ವರ್ಷಗಳಿಂದ ಇಲ್ಲಿ ಗೌರವ ಅಧ್ಯಕ್ಷರಾಗಿ ಕೆಲಸವನ್ನು ಮುತ್ತರ್ಜಿಯಿಂದ ಮಾಡಿಕೊಂಡು ಹೋಗುತ್ತಿದ್ದೇವೆ. ಕಳೆದ

0: ತಿಂಗಳಲ್ಲಿ ಊರಿನ ಗ್ರಾಮಸ್ಥರು ಕೆಲವು ಜನಗಳಿಂದ ಶತಮಾನೋತ್ಸವವನ್ನು ಭಾರಿ ಅದ್ದೂರಿಯಿಂದ ಮಾಡಿರುತ್ತೇವೆ. ಇನ್ನು ಮುಂದೆಯೂ ಯಾವ ಸ್ಕೂಲಿನ ಕಾರ್ಯಕ್ರಮಗಳಿದ್ದರೂ ಸಹ ನಾವು ನಮ್ಮ ಶಿರ್ಸ ವಹಿಸಿ ಮಾಡುತ್ತೇವೆ ಎಂದು ನಿಮ್ಮಲ್ಲಿ ನಾನು ಹೇಳಿಕೊಳ್ಳುತ್ತೇನೆ.
1: ಒಳ್ಳೆಯದು. ಹಾಗೆ ನಮ್ಮ ಒಂದು ಈ ಸರ್ಕಾರಿ ಶಾಲೆಗಳ ಬೆಳವಣಿಗೆಗೆ ತಾವು ಊರಿನ ಹಿರಿಯ ವ್ಯಕ್ತಿಗಳು ಕೂಡ ಆಗಿದ್ದೀರಾ, ಹಾಗಾಗಿ ಅನೇಕರನ್ನ ತಾವು ಗಮನಿಸಿರ್ತೀರ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ತಾವೇನಾದರೂ ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಏನಾದರೂ ಇದ್ದರೆ ಅದನ್ನು ತಾವು ತಿಳಿಸ್ಕೊಡ್ಬೇಕು.
0: ನಮ್ಮ ಸ್ಕೂಲಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಮುಂದೆ ಮಾಡುತ್ತೇವೆ. ಎಲ್ಲಿ ಯಾವ್ದಾದ್ರು ಒಂದು ವಸ್ತು ಬೇಕೆಂದು ನಾನು ತಂದುಕೊಡ್ತೇನೆ. ಆದರೆ ನಮ್ಮ ತೇಗೂರಿನ ಶಾಲೆ ನಮ್ಮ ಕರ್ನಾಟಕದಲ್ಲೇ ಹೆಸರುವಾಸಿ ಆಗಬೇಕೆಂದು ನಾನು ಕೇಳ್ಕೊಳ್ತಿದ್ದೇನೆ. ನಮ್ಮ ತೇಗೂರು ಶಾಲೆಯನ್ನು ಮುಚ್ಚುವುದಕ್ಕಂತೂ ನಾವು ನಮ್ಮ ಆಂಜನೇಯನ ಕೃಪೆಯಿಂದ ಬಿಡುವುದಿಲ್ಲವೆಂದು ನಾನು ನಿಮ್ಮ ಮೂಲಕ ಕೇಳಿಕೊಳ್ಳುತ್ತೇನೆ.
1: ಶಾಲೆಗಳ ಅಭಿವೃದ್ಧಿಗೆ ಪೋಷಕರು ಇಲ್ಲಿಗೆ ಮಕ್ಕಳನ್ನು ಸೇರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀರಾ?
0: ನಾವು ಮಕ್ಕಳುಗಳನ್ನು ಸೇರಿಸ್ತಾ ಇದ್ರು ಮನೆ ಮನೆಗೆ ಹೋಗಿ ಮಕ್ಕಳನ್ನು ಸೇರಿಸಿ ಅಂತ ಹೇಳಿಬಿಟ್ಟು ಆ ಪೋಷಕರುಗಳಿಗೆ ಉತ್ತೇಜನವನ್ನು ಕೊಟ್ಟು ನಾವು ಶಾಲೆಯನ್ನು ಇಂಪ್ರೂವ್ ಮಾಡುತ್ತೇವೆ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ.
1: ಒಟ್ಟಲ್ಲಿ ಪ್ರತಿಯೋರ್ವ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಆ ರೀತಿ ಸೇರಿಸಿದ್ದೇ ಆದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದಾಗಿ ಈ ಪ್ರಸ್ತುತ ಶಾಲೆಯ ಗೌರವಾಧ್ಯಕ್ಷರ ಒಂದು ಮಾತುಗಳು ಕೂಡ ಆಗಿತ್ತು. ಒಳ್ಳೆಯ ಒಂದು ಸಂದೇಶವನ್ನು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತಮಗೂ ನಮ್ಮ ಆಕಾಶವಾಣಿ ಹಾಸನ ಕೇಂದ್ರದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ.
0: ಧನ್ಯವಾದಗಳು.
1: ಈಗ ಈ ಶಾಲೆಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈಗ ಆಲಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ.
3: ಮೈ ನೇಮ್ ಇಸ್ ರಿಷಿಕಾ. ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಐ ಆಮ್ ಫ್ರಮ್ ತೇಗೂರ್.
4: ಮೈ ನೇಮ್ ಇಸ್ ಅಂಕಿತಾ. ಐ ಆಮ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಐ ಆಮ್ ಫ್ರಮ್ ತೇಗೂರ್.
5: ಮೈ ನೇಮ್ ಇಸ್ ತೇಜಶ್ರೀ. ಐ ಆಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಐ ಆಮ್ ಫ್ರಮ್ ತೇಗೂರ್.

ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅಂಕಿತಾ. ಐ ಆಮ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಐ ಆಮ್ ಫ್ರಮ್ ತೇಗೂರ್. ನಾನೀಗ ಅಭಿನಯ ಗೀತೆ

ಕಾಟುತ್ತಿರಬೇಕು ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ಸಂಗೀತ ಆಡುವಾಗ ತಾಳ ತಟ್ಟುತ್ತಿರಬೇಕು ಸಂಗೀತ ಆಡುವಾಗ ತಾಳ ತಟ್ಟುತ್ತಿರಬೇಕು ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ

ಬೇಕು ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ನಾದರ ದಿನ್ನ ಕೆಮ್ಮು ಶೀತ ಆದಾಗ ಕೆಮ್ಮು ಶೀತ ಆದಾಗ ಶುಂಠಿ ಕಷಾಯ ಕುಡಿಯಬೇಕು ಕೆಮ್ಮು ಶೀತ ಆದಾಗ ಶುಂಠಿ ಕಷಾಯ ಕುಡಿಯಬೇಕು ಕೆಮ್ಮು ಶೀತ ಆದಾಗ ಶುಂಠಿ ಕಷಾಯ ಕುಡಿಯಬೇಕು ಹಾ ಅರೆ ಹಾ ಅರೆ ಹಾ ಹಾ ಹಾ ಹಾ ಅರೆ ಹಾ

0: ಹಂಚಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಆಕಾಶವಾಣಿ ಹಾಸನ ಕೇಂದ್ರದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ.
1: ನಮಸ್ತೆ. ಈ ಸಂದರ್ಭದಲ್ಲಿ ಆಕಾಶವಾಣಿ ಹಾಸನ ಕೇಂದ್ರದಿಂದ ಆಗಮಿಸಿ ಸೊಬಗಿನ ಶಾಲೆ ಎಂಬ ಶೀರ್ಷಿಕೆಯಡಿಯಲ್ಲಿ ನಮ್ಮ ಶಾಲೆಯ ಎಲ್ಲ ವಿಷಯಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಆಕಾಶವಾಣಿ ಹಾಸನ ಕೇಂದ್ರದವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಊರಿನವರೆಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.
0: ಧನ್ಯವಾದಗಳು.
2: ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
3: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
4: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
3: ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.
5: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
3: ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ.
6: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
7: ಆಕಾಶವಾಣಿ ಹಾಸನ.
8: ಯೋಗಾಮೃತ ಯೋಗಾಮೃತ ಯೋಗಾಮೃತ. ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
9: ಒತ್ತಡ ನಿರ್ವಹಣೆಗಾಗಿ ಯೋಗ, ಈ ವಿಷಯವಾಗಿ ಡಾಕ್ಟರ್ ಸವಿತಾ ಹೆಚ್.ಪಿ. ಅವರಿಂದ ಮಾಹಿತಿ.
10: ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತು ಎಲ್ಲ ವರ್ಗದವರನ್ನು ಕೂಡ ಎಲ್ಲರನ್ನು ಕಾಡ್ತಾ ಇರತಕ್ಕಂತಹ ಒಂದು ಸಾಮಾನ್ಯ ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರೆ ಒತ್ತಡ. ಎಲ್ಲರೂ ಕೂಡ ಒತ್ತಡಕ್ಕೆ ಒಳಗಾಗಿದ್ದಾರೆ. ಒತ್ತಡದಿಂದ ಹೊರಗೆ ಬರೋಣ, ನಮ್ಮ ಜೀವನವನ್ನ ಚೆನ್ನಾಗಿ ಮಾಡಿಕೊಳ್ಳೋಣ. ಯೋಗದಲ್ಲಿ ಏನೆಲ್ಲ ಪರಿಹಾರಗಳು ಇದ್ದಾವೆ ಒತ್ತಡಕ್ಕೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಹೆಚ್ ಪಿ ಸವಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
11: ಧನ್ಯವಾದಗಳು ಸರ್.
10: ಒತ್ತಡವನ್ನ ಎಲ್ಲರೂ ಕೂಡ ಅನುಭವಿಸ್ತಿದ್ದೀವಿ. ಏನು ಒತ್ತಡ ಅಂತ ಅಂದ್ರೆ,
11: ಈಗ ಯಾವುದೇ ಒಂದು ಪರಿಸ್ಥಿತಿ ಇರುತ್ತೆ, ಅದನ್ನ ಎದುರಿಸಲಿಕ್ಕೆ ಕಷ್ಟ ಅನ್ನಿಸಿದಾಗ ಅದರಿಂದ ನಾವು ಗಾಬರಿ ಆಗ್ತೀವಿ ಅಥವಾ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ತೀವಿ. ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಒತ್ತಡ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟ್ರೆಸ್ ಅಂತ ಸಹ ಕರೀತಾರೆ. ಈ ಒತ್ತಡದ ಬಗ್ಗೆ ನಾ ಹೇಳಬೇಕು ಅಂತಂದ್ರೆ, ಪ್ರತಿ ದಿವಸದ ಬದುಕಿನಲ್ಲೂ ನಾವು ಒತ್ತಡಗಳನ್ನ ಅನುಭವಿಸ್ತಾನೆ ಇರ್ತೀವಿ. ದಿನದ ಪ್ರತಿಯೊಂದು ಆಕ್ಷನ್ ನಲ್ಲಿಯೂ ಸಹ ಸ್ವಲ್ಪ ಅಮೌಂಟ್ ಆಫ್ ಒತ್ತಡ ಸೇರ್ಕೊಂಡೇ ಇರುತ್ತೆ. ಉದಾಹರಣೆಗೆ ಮಕ್ಕಳಿಗೆ ಶಾಲೆ ಬಗ್ಗೆ ಒತ್ತಡ ಇರುತ್ತೆ, ಈಗ ಹದಿಹರೆಯದವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಇರುತ್ತೆ, ಸಂಬಂಧಗಳ ಬಗ್ಗೆ ಇರುತ್ತೆ, ಇನ್ನ ವಯಸ್ಕರಿಗೆ ಕೆಲಸ ಅಥವಾ ಅವರ ಕುಟುಂಬದ ಕುರಿತಾದಂತಹ ಒತ್ತಡಗಳು ಜಾಸ್ತಿ ಇರುತ್ತೆ. ನಾವು ಡ್ರೈವ್ ಮಾಡ್ತಾ ಇರಬಹುದು, ಪರೀಕ್ಷೆಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಇದು ಯಾವುದೇ ಹೊಸ ಜಾಗಕ್ಕೆ ಹೋಗ್ತಿರ್ಬೋದು, ಹೊಸ ನೌಕರಿ ತಗೊಳ್ತಾ ಇರ್ಬೋದು, ಇದೆಲ್ಲದರಲ್ಲೂ ಒತ್ತಡವನ್ನ ನಾವು ಎದುರಿಸಿಯೇ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಇನ್ನೂ ಒಂದು ಮುಖ್ಯವಾದ ಕಾರಣ ಅಂದ್ರೆ, ಯಾವಾಗ ಅನಾರೋಗ್ಯಕ್ಕೀಡಾಗ್ತೀವಿ ಆಗ ಸಹ ಶರೀರ ಮತ್ತು ಮನಸ್ಸು ಎರಡೂ ಒತ್ತಡಕ್ಕೆ ಈಡಾಗತ್ತೆ. ಹೀಗೆ ಯಾವುದೇ ತರದ ಸವಾಲಿನ ಪರಿಸ್ಥಿತಿ ಅಥವಾ ಸಂಕಟದ ಪರಿಸ್ಥಿತಿ ಅಥವಾ ಇನ್ನೂ ಹೇಳ್ಬೋದಂದ್ರೆ ಅಪಾಯದ ಪರಿಸ್ಥಿತಿಗಳಲ್ಲಿ ನಮ್ಮ ಶರೀರ

0: ಹೇಗೆ ಪ್ರತಿಕ್ರಿಯಿಸುತ್ತೆ ಅದನ್ನ ನಾವು ಒತ್ತಡ ಅಂತ ಕರಿತೇವೆ.
1: ಒತ್ತಡದಿಂದಾಗಿ ನಮ್ಮ ಶರೀರದ ಮೇಲೆ ಯಾವ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ?
0: ಒತ್ತಡದಿಂದ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಅಕ್ಯೂಟ್ ಮತ್ತೆ ಕ್ರಾನಿಕ್ ಅಂತ ಎರಡಿರುತ್ತೆ. ಒಂದು ಇಮ್ಮಿಡಿಯೇಟ್ ಆಗಿ ಒತ್ತಡ ಆದಾಗ ಏನಾಗುತ್ತೆ ಅಂತ ಅಂದ್ರೆ ಹೆದರಿಕೆ ಆಗುತ್ತೆ, ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಬಾಯಿ ಒಣಗುತ್ತೆ, ಬೆವರ್ತೀವಿ, ಮತ್ತೆ ತುಂಬಾ ಗಾಬರಿ ಆಗುತ್ತೆ. ಇವೆಲ್ಲ ಇಮ್ಮಿಡಿಯೇಟ್ ಎಫೆಕ್ಟ್ ಅಲ್ಲಿ ಒತ್ತಡ ಕಂಡು ಬರೋದು. ಅದೇ ತುಂಬಾ ಸಮಯ ತನಕ ಇದೇ ರೀತಿಯ ಒತ್ತಡಕ್ಕೆ ಒಬ್ಬ ವ್ಯಕ್ತಿ ಒಳಗಾಗ್ತಾ ಹೋದ್ರೆ ಬಿಪಿ ತೊಂದರೆ ಬರಬಹುದು, ಹೃದಯದ ಸಮಸ್ಯೆಗಳು ಶುರುವಾಗ್ತದೆ, ಮತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ಲಿಕ್ಕಿಲ್ಲ, ಮತ್ತೆ ನಿದ್ರೆ ತೊಂದರೆಗಳಾಗುತ್ತೆ, ರೋಗ ನಿರೋಧಕ ಶಕ್ತಿ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ, ಹಾರ್ಮೋನ್ಗಳಲ್ಲಿ ಏರ್ಪೇರ್ ಕಂಡು ಬರುತ್ತೆ. ಈಗ ಥೈರಾಯ್ಡ್ ಡಿಸ್ಫಂಕ್ಷನ್ ಇಂಥದ್ದೆಲ್ಲ ನಾವು ಹೇಳ್ತಾ ಹೋಗ್ತೀವಲ್ಲ, ಇವೆಲ್ಲ ಹಾರ್ಮೋನ್ಗಳ ಏರ್ಪೇರು ಸಹ ಒತ್ತಡದಿಂದ ಕಂಡು ಬರುತ್ತೆ. ಮತ್ತೆ ಒಂದು ಕಾರ್ಟಿಸಾಲ್ ಅನ್ನುವಂತಹ ಒಂದು ಸ್ಟ್ರೆಸ್ ಹಾರ್ಮೋನ್ ಇದೆ, ಇದು ಬಹಳ ಸಮಯದವರೆಗೆ ದೀರ್ಘಕಾಲೀನ ಸ್ಟ್ರೆಸ್ಗೆ ಒಳಗಾಗ್ತಾ ಹೋದ್ರೆ ಈ ಕಾರ್ಟಿಸೋಲ್ ಸಹ ಹೆಚ್ಚಾಗುತ್ತೆ. ಸೊ ಇವೆಲ್ಲ ಒತ್ತಡದಿಂದಾಗಿ ಆಗುವಂತಹ ಪರಿಣಾಮಗಳು.
1: ಇಷ್ಟೆಲ್ಲ ದುಷ್ಪರಿಣಾಮಗಳು ಒತ್ತಡದಿಂದಾಗಿ ನಮ್ಮ ಶರೀರದ ಮೇಲೆ ಆಗುತ್ತೆ. ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯೋಗಾಭ್ಯಾಸ ಹೇಗೆ ಸಹಾಯವನ್ನು ಮಾಡುತ್ತೆ?
0: ಖಂಡಿತವಾಗಿಯೂ ಯೋಗಾಭ್ಯಾಸ ಒಂದು ಉತ್ತಮವಾದಂತಹ ಮಾರ್ಗವಾಗಿದೆ ಒತ್ತಡವನ್ನ ನಿವಾರಿಸಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ. ಯಾಕಂದ್ರೆ ನಾವು ಒತ್ತಡ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನಿರ್ವಹಣೆ ಮಾಡಬೇಕೇ ಹೊರತು ಅದನ್ನ ತೊಡೆದು ಹಾಕ್ಲಿಕ್ಕೆ ಅಂತೂ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಒತ್ತಡವನ್ನ ನಿರ್ವಹಿಸಲಿಕ್ಕೆ ಯಾವ ರೀತಿಯ ಯೋಗಗಳನ್ನ ಬಳಸಬಹುದು ಅಂತ ಇದೆ. ಈಗ ಯೋಗ ಮಾಡ್ತಾ ಹೋದ್ರೆ ರೆಗ್ಯುಲರ್ ಆಗಿ ವರ್ಷಾನುಗಟ್ಟಲೆ ಯೋಗಗಳನ್ನ ಮಾಡ್ತಾ ಬರ್ತಾರೆ ಜನಗಳಲ್ಲಿ, ತುಂಬಾ ಜನ ಆ ತರದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವರಲ್ಲಿ ಏನ್ ನಾವು ಕಾಣ್ತೀವಿ ಅಂದ್ರೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ವಿಶ್ರಾಂತಿಯನ್ನ ಕಂಡುಕೊಳ್ತಾರೆ. ಯೋಗದ ರೆಗ್ಯುಲರ್ ಪ್ರಾಕ್ಟೀಸ್ ಏನಿದೆ ಇದು ದೈಹಿಕ ಮತ್ತು ಮಾನಸಿಕ ವಿಶ್ರಾಂತಿಯನ್ನ ಕೊಡುತ್ತೆ. ಹಾಗೆ ಈಗಿನ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಯೋಗ ಬೇಕಾಗುತ್ತೆ. ಯಾಕಂದ್ರೆ ಮನಸ್ಸು 108 ಕಡೆ ಚಂಚಲವಾಗಿ ಕೆಲಸ ಮಾಡ್ತಾ ಇರುತ್ತೆ, ಬಹಳಷ್ಟು ಮಲ್ಟಿಟಾಸ್ಕಿಂಗ್ ಮಾಡಬೇಕಾಗಿರುತ್ತೆ. ಆಗ ಮನಸ್ಸನ್ನ ಪ್ರಶಾಂತವಾಗಿ ಇರಿಸ್ಲಿಕ್ಕೆ ಯೋಗಾಭ್ಯಾಸ ತುಂಬಾ ಸಹಾಯ ಮಾಡುತ್ತೆ. ನಾವು ಹೇಳಿದಾಗೆ ಯೋಗ ಕೇವಲ ಶಾರೀರಿಕವಾದಂತಹ ಪ್ರಾಕ್ಟೀಸ್ ಅಲ್ಲ, ಇದರಲ್ಲಿ ಅಷ್ಟಾಂಗಗಳಿವೆ. ಈ ಅಷ್ಟಾಂಗಗಳು ಶಾರೀರಿಕವಾಗಿಯೂ ಬೆನಿಫಿಟ್ ಕೊಡ್ತವೆ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಮತ್ತೆ ಈವನ್ ಜೀವನ ಶೈಲಿಯನ್ನ ಸಹ ಹೇಳಿದ್ದಾರೆ. ಈ ಎಲ್ಲಾ ಬೆನಿಫಿಟ್ ನಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಯೋಗದಿಂದ ಸಾಧ್ಯ ಆಗುತ್ತೆ. ಈ ಯೋಗದ ಅಭ್ಯಾಸದಿಂದ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡಿದ್ರೆ, ಈ ನಮ್ಮ ನರಮಂಡಲ ಏನಿದೆ ಇದು ಯೋಗದ ಅಭ್ಯಾಸದಿಂದ ಪ್ರಶಾಂತವಾಗುತ್ತೆ. ಅದ್ರ ಮೂಲಕ ಒತ್ತಡಕ್ಕೆ ನಾವು ಪ್ರತಿಕ್ರಿಯಿಸುವುದನ್ನ ಕಡಿಮೆ ಮಾಡುತ್ತೆ. ಮೆದುಳು ಮತ್ತೆ ಶರೀರದ ಮಧ್ಯದಲ್ಲಿ ಏನು ಲಿಂಕ್ ಅಥವಾ ಕಮ್ಯುನಿಕೇಶನ್ ಇದೆ ಇದು ಇಂಪ್ರೂವೈಸ್ ಆಗುತ್ತೆ. ಸೊ ಮೆದುಳಿನಲ್ಲಿ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ, ಮಾನಸಿಕವಾಗಿ ಚಿಂತೆಗಳನ್ನ ಅಥವಾ ಆತಂಕವನ್ನ ಕಡಿಮೆ ಮಾಡಿಕೊಂಡಾಗ ಶರೀರ ಸಹ ನಿಧಾನವಾಗಿ ಅದಕ್ಕೆ ಪ್ರತಿಕ್ರಿಯಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಬಹಳಷ್ಟು ಸಂಶೋಧನೆಗಳನ್ನ ಮಾಡಿರೋದ್ರ ಪ್ರಕಾರ ಏನ್ ಗೊತ್ತಾಗಿದೆ ಅಂತ ಹೇಳಿದ್ರೆ, ಈ ಸೀರಮ್ ಕಾರ್ಟಿಸೋಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಏನಿದೆಯಲ್ಲ ಇದು ನಿರಂತರವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಸ್ಟ್ರೆಸ್ ಹಾರ್ಮೋನ್ ಮಟ್ಟ ಕಡಿಮೆ ಆಗುತ್ತೆ. ಆ ಮೂಲಕ ನಾವು ಆರೋಗ್ಯವನ್ನ ಪಡೆದುಕೊಳ್ಬಹುದು.
1: ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಕೆಲವೊಂದಷ್ಟು ಆಸನಗಳು ಮತ್ತೆ ಪ್ರಾಣಾಯಾಮಗಳ ಪರಿಚಯವನ್ನ ಮಾಡಿಕೊಡ್ತೀರಾ?
0: ದಿನಾಲು ಅರ್ಧ ಗಂಟೆಯಷ್ಟಾದ್ರೂ ಯೋಗಾಭ್ಯಾಸವನ್ನ ಮಾಡುವುದು ಬಹಳ ಉತ್ತಮವಾದಂತಹ ಮಾರ್ಗ ಒತ್ತಡವನ್ನ ನಿವಾರಿಸಿಕೊಳ್ಳಿ. ಇದು ನಮಗೋಸ್ಕರ ನಾವು ತೆಗೆದಿಟ್ಕೊಳ್ಳುವಂತಹ ಸಮಯ. ಈ ಸಮಯದಲ್ಲಿ ಒಂದು ಸೆಟ್ ಆಫ್ ಯೋಗ ಆಸನಗಳು ಪ್ರಾಣಾಯಾಮಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅದ್ರ ಮೂಲಕ ಸುಮಾರು ಮಟ್ಟಿಗೆ ನಾವು ಆರೋಗ್ಯವನ್ನ ಉತ್ತಮಗೊಳಿಸಿಕೊಳ್ಬಹುದು. ಈಗ ನಾನು ಕೆಲವಷ್ಟು ಆಸನಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೆಯದು ಅಧೋಮುಖ ಶ್ವಾನಾಸನ ಅಂತ ಹೇಳಿ, ಇದು ವಿ ಶೇಪ್ ನಲ್ಲಿ ಶರೀರ, ಇನ್ವರ್ಟೆಡ್ ವಿ ಅಂತ ಕರಿತೀವಿ, ಆ ಶೇಪ್ ನಲ್ಲಿ ಶರೀರವನ್ನ ನಾವು ಆ ಭಂಗಿಯನ್ನ ಪಡೆದುಕೊಳ್ತೀವಿ. ಇದನ್ನ ಪರ್ವತಾಸನ ಅಂತ ಸಹ ಹೇಳ್ತಾರೆ. ಇದರಿಂದ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಕತ್ತು, ಭುಜ, ಬೆನ್ನು ಈ ಭಾಗದಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಈ ಆಸನ ಮಾಡೋದ್ರಿಂದ ದೇಹದ ಸಮತೋಲನ ಜಾಸ್ತಿ ಆಗುತ್ತೆ. ಕಡಿಮೆ ಅಂದ್ರೂ 30 ಸೆಕೆಂಡ್ಗಳ ಕಾಲ ಒಂದು ಭಂಗಿಯನ್ನ ನಾವು ಅಚೀವ್ ಮಾಡಿದ್ರೆ ಅದರದ ಬೆನಿಫಿಟ್ಸ್ ಜಾಸ್ತಿಯಾಗಿ ಸಿಗ್ತಾ ಹೋಗುತ್ತೆ. ಎರಡನೆಯದು ಸೇತುಬಂಧಾಸನ. ಈ ಸೇತುಬಂಧಾಸನ ಮಾಡೋದ್ರಿಂದ ಎದೆ ತೆರೆದುಕೊಳ್ಳುತ್ತೆ, ಆ ಮೂಲಕ ರಕ್ತ ಸಂಚಾರ ಹೃದಯಕ್ಕೆ ಹೆಚ್ಚಾಗಿ ಸಾಗುತ್ತೆ, ಮತ್ತೆ ಇದರ ಮೂಲಕ ಈವನ್ ಬಿಪಿ ಅಂತ ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡಿಕೊಳ್ಬಹುದು. ಮೂರನೇ ಆಸನ ಬಾಲಾಸನ. ಬಾಲಾಸನ ಅಂದ್ರೆ ಬಾಲ ಅಂದ್ರೆ ಮಗುವಿನ ಭಂಗಿ. ಇದು ಈ ಒಂದು ಭಂಗಿಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಇದೊಂದು ಸೌಮ್ಯವಾದ ಯೋಗ ಭಂಗಿ ಅಂತ ಹೇಳ್ಬಹುದು. ಇದು ಮನಸ್ಸನ್ನ ಶಾಂತಗೊಳಿಸುತ್ತೆ, ಆತಂಕವನ್ನ ಕಡಿಮೆ ಮಾಡುತ್ತೆ. ನಾಲ್ಕನೆಯದ್ದು ವೃಕ್ಷಾಸನ ಅಥವಾ ಮರದ ಪೋಸ್. ಇದು ಒಂದು ಬ್ಯಾಲೆನ್ಸಿಂಗ್ ಆಸನ. ಯಾವುದೇ ರೀತಿಯ ಶಾರೀರಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸಹ ಮನಸ್ಸಿನ ಭಾವನೆಗಳ ಮೇಲೆ ಒಂದು ಹೋಲ್ಡ್ ಬರಬೇಕು, ಬ್ಯಾಲೆನ್ಸ್ ಬರಬೇಕು, ಸ್ಥಿತಪ್ರಜ್ಞತೆ ಬರಬೇಕು.

0: ಅಂದ್ರೆ ಈ ಆಸನವನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು. ಇದು ಮನಸ್ಸಿಗೆ ಸಮತೋಲನತೆಯನ್ನ ಕೊಡುತ್ತೆ, ಹಾಗೆ ಮೆಂಟಲ್ ಕ್ಲಾರಿಟಿ ಹೆಚ್ಚಾಗುತ್ತೆ ಈ ಆಸನವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ. ಮನಸ್ಸಿನ ಸ್ಪಷ್ಟತೆ ಏನಿದೆ ಇದು ಉತ್ತಮಗೊಳ್ಳುತ್ತೆ. ಹಾಗೆ ಪ್ರಾಣಾಯಾಮಗಳಲ್ಲಿ ನಾಡಿ ಶುದ್ಧಿ ಇದೆ, ಅಥವಾ ಅದನ್ನ ಅನುಲೋಮ ವಿಲೋಮ ಅಂತಾನು ಕರಿತೀವಿ. ಭ್ರಾಮರಿ ಪ್ರಾಣಾಯಾಮ ಇದೆ, ಕಪಾಲಭಾತಿ ಪ್ರಾಣಾಯಾಮ, ಇವುಗಳನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಉಸಿರಾಟದ ಮೇಲಿನ ಕಂಟ್ರೋಲು ಮನಸ್ಸನ್ನು ಸಹ ತಹಬದಿಗೆ ತರಲಿಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಯೋಗನಿದ್ರೆ ಅಂತ ಶವಾಸನ, ಅದ ಮೂಲಕ ನಾವು ಯೋಗನಿದ್ರೆಯನ್ನು ಮಾಡ್ತೀವಿ. ಹಾಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಿದ್ದಾವೆ, ಅದರಲ್ಲಿ ಕ್ವಿಕ್ ರಿಲ್ಯಾಕ್ಸೇಷನ್, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಇವುಗಳನ್ನ ಸಹ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಆರೋಗ್ಯದ ಒಂದು ಬೆನಿಫಿಟ್ ಜಾಸ್ತಿ ಆಗುತ್ತೆ. ಇದೆಲ್ಲದರ ನಡುವೆಯೂ ನಾವು ನೆನಪಿಡ್ಕೊಳ್ಬೇಕಾದಂತಹ ಒಂದು ವಿಷಯ ಅಂದ್ರೆ, ಯೋಗಾಭ್ಯಾಸ ಸ್ಪರ್ಧೆ ಅಲ್ಲ, ಅದು ಅವರವರ ಆರೋಗ್ಯಕ್ಕೆ ಅವರವರ ಶರೀರಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಅನ್ನ ಮಾಡೋದ್ರಿಂದ ಒತ್ತಡನೂ ಕಡಿಮೆ ಮಾಡ್ಕೊಳ್ಬಹುದು, ಹಾಗೆ ಆರೋಗ್ಯವನ್ನು ಸಹ ಚೆನ್ನಾಗಿ ಇಟ್ಕೊಳ್ಬಹುದು.
1: ಒತ್ತಡ ನಿರ್ವಹಣೆಗಾಗಿ ಯೋಗ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂತ ವಿಚಾರಗಳನ್ನ ತಿಳಿಸಿದ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ?
0: ನನ್ನ ಸಂಪರ್ಕ ಸಂಖ್ಯೆ 9980168208.
1: ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಹೇಳಿ.
0: 9980168208.
1: ಒಳ್ಳೆಯದು ಡಾಕ್ಟರ್ ಸವಿತಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆಗಾಗಿ ಯೋಗ ಈ ವಿಷಯವನ್ನ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಒತ್ತಡ ನಿರ್ವಹಣೆಗಾಗಿ ಯೋಗ ಈ ವಿಷಯವಾಗಿ ಡಾಕ್ಟರ್ ಸವಿತಾ HP ಅವರಿಂದ ಮಾಹಿತಿ ಮೂಡಿಬಂತು. ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್, ನೆರವು ಶಮಿತಾ ಜೈನ್.

ಈಗ ಸಮಯ 9:10:50. ಆತ್ಮೀಯ ಕೇಳುಗರಿಗೆಲ್ಲ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿಗೆ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕೇಳಿ ಸಿಬಿಐ ಶಂಕರ್ ಚಿತ್ರದ ಈ ಗೀತೆಯನ್ನ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಈಗ ಕೇಳಿ ಬ್ರಹ್ಮಚಾರಿ ಚಿತ್ರದ ಈ ಗೀತೆಯನ್ನ. ಹಸರತ್ ಜೈಪುರಿ ಅವರ ರಚನೆಗೆ ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆ ಇದೆ. ಹಾಡಿದ್ದಾರೆ ಮೊಹಮ್ಮದ್ ರಫಿ ಮತ್ತು ಸಂಗಡಿಗರು.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಇನ್ನು ಮುಂದೆ ಕೇಳಿ ಡಕೋಟಾ ಎಕ್ಸ್ಪ್ರೆಸ್ ಚಿತ್ರದ ಈ ಗೀತೆಯನ್ನ. ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವ ಈ ಗೀತೆಯ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ. ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬ್ಲ್ಯಾಕ್ಮೇಲ್ ಚಿತ್ರದ ಈ ಗೀತೆಯನ್ನ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ಈ ಗೀತೆಯ ಸಂಗೀತ ಕಲ್ಯಾಣ್ ಜಿ ಆನಂದ್ ಜಿ ಅವರದ್ದು. ಗೀತರಚನೆ ಮಾಡಿದ್ದಾರೆ ರಾಜೇಂದರ್ ಕಿಶನ್.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. ವಿಷಯ 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುತ್ತಿದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿ ರವಿಚಂದ್ರನ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಚೋರಾ ಚಿತ್ತ ಚೋರಾ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕೇಳುಗರೆ, ಈಗ ಒಂದು ಪ್ರಕಟಣೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಸನ ಇವರಿಂದ ಮಾನ್ಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ದಿನಾಂಕ 11/7/2026 ರಾಷ್ಟೀಯ ಜನತಾ ನ್ಯಾಯಾಲಯ ನ್ಯಾಷನಲ್ ಲೋಕ್ ಅದಾಲತ್ ನಡೆಯಲಿದ್ದು, ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದಂತಹ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿಯ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿದಾರರು

ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜೀಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಕೇಳಿ ಬಾಬಿ ಚಿತ್ರದ ಈ ಗೀತೆಯನ್ನ. ಆನಂದ್ ಬಕ್ಷಿ ಅವರ ಗೀತ ರಚನೆಗೆ ದನಿಯಾಗಿದ್ದಾರೆ ಶೈಲೇಂದ್ರ ಸಿಂಗ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಕೇಳುಗರೆ, ಇನ್ನು ಮುಂದೆ 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462 8 9 ಮತ್ತೊಂದು 2452 5 5 8, ಎಸ್ಟಿಡಿ ಕ್ರಮಾಂಕ 0817 2. ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ. ಅನಂತರ 10:30 ಹೆಲೋ ಗೆಳೆಯರೇ ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141 6 8 8 6 3 7 ಹೆಲೋ ಅಂತ ಹೇಳಿ ಸಂದೇಶವನ್ನು ಕಳುಹಿಸಿದರೆ ಸಾಕು. ನಾವೇ ನಮ್ಮ ನಿಲಯದಿಂದ ಸ್ವತಃ ತಮಗೆ ಕರೆ ಮಾಡಿ ಮಾತನಾಡಿಸುತ್ತೇವೆ. ದಯಮಾಡಿ ತಾವು ಕರೆ ಮಾಡುವಂತಹ ಪ್ರಯತ್ನ ಬೇಡ. ಕೇವಲ ಹೆಲೋ ಅಂತ ಹೇಳಿ ಒಂದು ವಾಟ್ಸ್ಆಪ್ ಸಂದೇಶವನ್ನು ಕಳುಹಿಸಿದರೆ ಸಾಕು, ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು. ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಕುಮಾರ್ ಸಾನು ಮತ್ತು ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಮೂಡಿಬಂದಿರುವ ಧ್ರುವ ಚಿತ್ರದ ಈ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ.

0: ಈಗ ಸಮಯ 10:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ. ಅಕ್ಷರಗಳನ್ನು ಆರಿಸಿ ಪದಗಳನ್ನು ಪೋಣಿಸುವ ಪ್ರಯತ್ನ.
2: ಪದ ಸಂಪದ.
1: ಕೇಳಿ ಪದ ಸಂಪದ, ಪದ ಸಂಪದ, ಪದ ಸಂಪದ, ಪದ ಸಂಪದ.
0: ಆತ್ಮೀಯ ಕೇಳುಗರಿಗೆಲ್ಲ ಪದ ಸಂಪದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಕ್ಷರಗಳನ್ನು ಪೋಣಿಸಿ ಜೋಡಿಸಿ ಪದಗಳಲ್ಲೇ ವಾಕ್ಯಗಳನ್ನು ರಚನೆ ಮಾಡುವ ಪದಗಳ ಆಟವಿದು. ಕೇಳುಗರಿ ಕಾರ್ಯಕ್ರಮದಲ್ಲಿ ಹಲವು ಅಕ್ಷರಗಳ ಪದಗುಚ್ಛವನ್ನು ತಮಗೆ ನೀಡಲಾಗುತ್ತೆ. ಅದನ್ನು ಕ್ರಮವಾಗಿ ಸರಿಯಾದ ಅರ್ಥ ಬರುವಂತಹ ರೀತಿಯಲ್ಲಿ ಜೋಡಿಸಿ ವಾಕ್ಯ ರಚನೆಯನ್ನು ಮಾಡಿ ಕರೆ ಮಾಡಿ ನಮಗೆ ಸರಿಯಾದ ಉತ್ತರವನ್ನು ತಿಳಿಸಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 2462889 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಪದಗುಚ್ಛಗಳನ್ನು ಬಿಡಿಸೋಕೆ ತಯಾರಾಗಿದ್ದೀರಾ ಅಂತ ಭಾವಿಸ್ತಾ ಪೆನ್ನು ಪೇಪರನ್ನು ತೆಗೆದುಕೊಳ್ಳಿ. ತಮ್ಮ ಮೊದಲ ಪದಗುಚ್ಛ ಹೀಗಿದೆ. ಇದು 20 ಅಕ್ಷರಗಳು ಇರುವಂತಹ 7 ಪದಗಳ ಒಂದು ಪದಗುಚ್ಛ ಆಗಿರುತ್ತೆ. 20 ಅಕ್ಷರಗಳಿವೆ, 7 ಪದಗಳ ಒಂದು ಪದಗುಚ್ಛ. ಅಕ್ಷರಗಳನ್ನು ಹೇಳ್ತಾ ಹೋಗ್ತೀನಿ, ಬರೆದುಕೊಳ್ಳಿ. ಮ, ಮರ, ಮನಸ್ಸು ಪದದ ಮೊದಲ ಅಕ್ಷರ ಮ, ಇದು 3 ಬಾರಿ ಬರುತ್ತೆ. ಕಾ, ಕಾಗದ, ಕಾಳಜಿ ಪದದ ಮೊದಲನೆಯ ಅಕ್ಷರ ಕಾ, ಇದು ಕೂಡ 2 ಬಾರಿ ಬರುತ್ತೆ. ಬ, ಬಣ್ಣ, ಬಡವ ಪದದ ಮೊದಲನೆಯ ಅಕ್ಷರ ಬ. ಅ, ಅರಸ, ಅಣುಕು ಪದದ ಮೊದಲನೆಯ ಅಕ್ಷರ ಅ, ಇದು 2 ಬಾರಿ ಬರುತ್ತೆ. ಗ, ಗಮನ, ಗಣಿತ ಪದದ ಮೊದಲನೆಯ ಅಕ್ಷರ ಗ. ಕೆ, ಕೆಗೆ ಒಂದು ಕಾವತ್ತು. ಚಕ್ಕೆ, ಮೆಕ್ಕೆ ಪದದ ಕೊನೆಯ ಅಕ್ಷರ ಕೆ, ಕೆಗೆ ಒಂದು ಕಾವತ್ತು ಬರುತ್ತೆ, ಇದು ಕೂಡ 2 ಬಾರಿ ಬರುತ್ತೆ. ರೀ, ರೀ ಪಕ್ಕದಲ್ಲಿ ಒಂದು ದೀರ್ಘ. ರೀತಿ, ಈ ಪದದಲ್ಲಿ ಬರುವಂತಹ ಮೊದಲನೆಯ ಅಕ್ಷರ ರೀ. ಪ, ಪಾಗೆ ಒಂದು ಪಾವತ್ತು. ದಪ್ಪ, ಕಪ್ಪ ಪದದ ಕೊನೆಯ ಅಕ್ಷರ ಪ, ಪಾಗೆ ಒಂದು ಪಾವತ್ತು ಬರುತ್ತೆ. ನ, ನವಿಲು, ನಯನ ಪದದ ಮೊದಲನೆಯ ಅಕ್ಷರ ನ, ಇದು 2 ಬಾರಿ ಬರುತ್ತೆ. ನವಿಲು, ನಯನ ಪದದಲ್ಲಿ ಬರುವಂತಹ ಮೊದಲನೆಯ ಅಕ್ಷರ ನ. ರ, ರವಿ, ರಮಣ ಪದದ ಮೊದಲನೆಯ ಅಕ್ಷರ ರ. ಲ, ಲವಣ, ಲಂಗ ಪದದ ಮೊದಲನೆಯ ಅಕ್ಷರ ಲ, ಇದು 2.

ಬಾರಿ ಬರುತ್ತೆ. ನೇ, ನೆನಪು, ನೆರವು ಪದದ ಮೊದಲನೆಯ ಅಕ್ಷರ ನೇ, ಇದು ಕೂಡ ಎರಡು ಬಾರಿ ಬರುತ್ತೆ. ಅಕ್ಷರಗಳನ್ನು ಬರ್ಕೊಂಡ್ರಿ ಅಲ್ವಾ, ಮತ್ತೊಮ್ಮೆ ಪುನರುಚ್ಚರಿಸ್ತಾನೆ. ಸರಿ ಇದೆಯಾ ಅಂತ ಹೇಳಿ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ಇದು 20 ಅಕ್ಷರಗಳು ಇರುವಂತಹ 7 ಪದಗಳ ಒಂದು ಪದಗುಚ್ಛ. ಮ 3 ಬಾರಿ, ಕ 2 ಬಾರಿ, ಬ ಅ 2 ಬಾರಿ, ಗ ಕೆ, ಕೆಗೆ ಒಂದು ಕಾವತ್ತು 2 ಬಾರಿ ಬರುತ್ತೆ. ರೀ, ರೀ ಪಕ್ಕದಲ್ಲಿ ಒಂದು ದೀರ್ಘ. ಪ, ಪಾಗೆ ಒಂದು ಪಾವತ್ತು. ನ 2 ಬಾರಿ ಬರುತ್ತೆ. ರ, ಲಾ, ಲಾ ಕೂಡ 2 ಬಾರಿ ಬರುತ್ತೆ. ನೇ, ನೇ ಕೂಡ 2 ಬಾರಿ ಬರುತ್ತೆ. ಅಕ್ಷರಗಳನ್ನು ಸರಿಯಾಗಿ ಬರ್ಕೊಂಡಿದ್ದೀರಾ ಅಲ್ವಾ? ಬೇಗ ಬೇಗ ಅಕ್ಷರಗಳನ್ನು ಹೊಂದಿಸಿ ಒಂದು ವಾಕ್ಯ ರಚನೆಯನ್ನು ಮಾಡಿ ಕರೆ ಮಾಡಿ ನಮಗೆ ಸರಿಯಾದ ಉತ್ತರವನ್ನು ತಿಳಿಸಿ. ಅಲ್ಲಿವರೆಗೂ ಒಂದು ಗೀತೆಯನ್ನು ಕೇಳಿ ಬರೋಣ.

0: ಕೆಳಗರೆ ಪದಗಳನ್ನ ಜೋಡಿಸೋದಿಕ್ಕೆ ನಾನು ಒಂದಷ್ಟು ಅಕ್ಷರಗಳನ್ನ ಕೊಟ್ಟಿದ್ದೆ. 20 ಅಕ್ಷರಗಳಿರುವಂತಹ 7 ಪದಗಳ ಪದಗುಚ್ಛವನ್ನ ಕೊಟ್ಟಿದ್ದೆ. ಅದನ್ನ ಬಹಳಷ್ಟು ಜನ ಸರಿಯಾಗಿ ಬಿಡಿಸಿದ್ದಾರೆ. ಸರಿಯಾದ ಉತ್ತರ: ಅಪ್ಪನ ಕಾಲಕ್ಕೆ ಅರಮನೆ, ಮಗನ ಕಾಲಕ್ಕೆ ಬರೀ ಮನೆ. ಸುಮಾ ಅವರು ಚಿಕ್ಕಮಗಳೂರಿನಿಂದ, ಶಾಂತಿನಿ ಮಂಜುನಾಥ್ ಅವರು, ಗಂಗಾಧರಯ್ಯ ಅವರು ಸಂಗಮೇಶ್ವರ ಬಡಾವಣೆಯಿಂದ, ಮತ್ತೆ ಮೇನಕಾ ನಟರಾಜ್ ಅವರು ಬಳೆಗಾರರ ಬೀದಿಯಿಂದ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್. ಮೇನಕಾ ನಟರಾಜ್, ಬಳೆಗಾರ ಬೀದಿ, ಹಾಸನದಿಂದ.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮೇನಕಾ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ಹೇಗನ್ನಿಸ್ತು ಇವತ್ತಿನ ಪದಗುಚ್ಛ?
1: ಹೌದು ಮೇಡಮ್, ಅಪ್ಪನ ಕಾಲಕ್ಕೆ ಅರಮನೆ, ಮಗನ ಕಾಲಕ್ಕೆ ಬರೀ ಮನೆ. ಅಪ್ಪ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ದುಡಿದು ಆಸ್ತಿ ಅಂತಸ್ತು ಮಾಡಿರ್ತಾನೆ, ಆದ್ರೆ ಮಗ ಬುದ್ಧಿವಂತ ಆದ್ರೆ ಅದನ್ನೆಲ್ಲ ಉಳಿಸ್ಕೊಂಡು ಅದನ್ನು ಅದಕ್ಕಿಂತ ಅರಮನೆ ಮಾಡ್ಕೊಂಡಿರ್ಬೋದು. ಆದ್ರೆ ಈಗಿನ ಕಾಲದ ಮಕ್ಕಳು ಹಂಗಲ್ಲ, ಅದು ಇದು ಆಳುಮುಳು ಚಟಕ್ ಬಿದ್ದು ಅಪ್ಪ ಏನ್ ಮಾಡಿರ್ತಾರೆ ಅದನ್ನೆಲ್ಲ ಕಲಿಯೋದೆ ಅವ್ರ ಕೆಲ್ಸ. ಹಾಗಾಗಿ ಅಪ್ಪ ಆಸ್ತಿ ಮಾಡ ಅರಮನೆ ಕಟ್ಬೋದು, ಮಗ ಬುದ್ಧಿವಂತ ಆದ್ರೆ ಅದಕ್ಕಿಂತ ದೊಡ್ಡ ಅರಮನೆ ಕಟ್ಬೋದು, ಇಲ್ದಿದ್ರೆ ಬರೀ ಮನೇನೆ.
0: ಅದೇ ಕೂತು ಉಂಡ್ರು ಕೂತು ಉಣ್ಣೋನ್ಗೆ. ಹೌದು, ನಾವು ಸ್ವತಃ ಕೆಲಸವನ್ನ ಮಾಡದೇ ಇದ್ರೆ ನಮ್ ಮುಂದೆ ಎಷ್ಟೇ ಹೊನ್ನಿರ್ಲಿ ಅದ ಅಪ್ಪ ಮುತ್ತಾತ ಯಾರೇ ಮಾಡಿಟ್ಟಿದ್ರು ಕೂಡ
1: ಕಳ್ಕೊಳ್ಳೋದು.
0: ಅರಮನೆ ಇದ್ದಿದ್ದು ಬರೀ ಮನೆಗೆ ಬರುತ್ತೆ, ಆಮೇಲೆ ಕೊನೆಗೆ ಸೆರೆಮನೆ ಆಗುತ್ತೆ ಅಷ್ಟೇ.
1: ಹೌದು ಮೇಡಮ್,
0: ಸರಿಯಾಗಿ ಉತ್ತರವನ್ನ ಹೇಳಿದಿರಾ, ಪದಗಳನ್ನ ಬಿಡಿಸಿದೀರಾ. ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

ಮುಂದಿನ ಪದಗುಚ್ಛಕ್ಕೆ ಹೋಗುವಂತಹ ಸಮಯ ಇದು. ಇದು 17 ಅಕ್ಷರಗಳು ಇರುವಂತಹ 6 ಪದಗಳ ಒಂದು ಗಾದೆ ಮಾತಾಗಿದೆ. 17 ಅಕ್ಷರಗಳಿವೆ, 6 ಪದಗಳ ಒಂದು ಗಾದೆ ಮಾತು. ಅಕ್ಷರಗಳನ್ನು ಹೇಳ್ತಾ ಹೋಗ್ತೀನಿ, ಬರೆದುಕೊಳ್ಳಿ. ಪ, ಪಾಗೆ ಒಂದು ಪಾವತ್ತು. ಒಪ್ಪದು, ದಪ್ಪದು ಪದದಲ್ಲಿ ಬರುವಂತಹ ಮಧ್ಯದಲ್ಲಿ ಬರುವಂತಹ ಅಕ್ಷರ ಪ, ಪಾಗೆ ಒಂದು ಪಾವತ್ತಿದೆ. ಮ, ಮಾಗೆ ಒಂದು ಮಾವತ್ತು. ಅಮ್ಮ, ತಮ್ಮ ಪದದ ಕೊನೆಯ ಅಕ್ಷರ ಮ, ಮಾಗೆ ಒಂದು ಮಾವತ್ತು ಬರುತ್ತೆ. ಯಾಗೆ ಒಂದು ದಾವತ್ತು, ಇದ. ಕೊಯ್ದ, ತೊಯ್ದ ಪದದಲ್ಲಿ ಬರುವಂತಹ ಕೊನೆಯ ಅಕ್ಷರ ಯಾಗೆ ಒಂದು ದಾವತ್ತು ಬರುತ್ತೆ. ದೋ, ದೊಡ್ಡ, ದೊಣ್ಣೆ ಪದದ ಮೊದಲನೆಯ ಅಕ್ಷರ ದೋ. ನೇ, ನೇಗೆ ಒಂದು ನಾವತ್ತು. ನೆನ್ನೆ, ಕೆನ್ನೆ ಪದದಲ್ಲಿ ಕೊನೆಯಲ್ಲಿ ಬರುವಂತಹ ಅಕ್ಷರ ನೇ, ನೇಗೆ ಒಂದು ನಾವತ್ತಿದೆ. ದ, ದವಡೆ, ದನ ಪದದ ಮೊದಲನೆಯ ಅಕ್ಷರ ದ, ಇದು ಎರಡು ಬಾರಿ ಬರುತ್ತೆ. ಬಿ, ಬಿಸಿಲು, ಬಿಡುವು ಪದದ ಮೊದಲನೆಯ ಅಕ್ಷರ ಬಿ. ಹೂ, ಹುಳಿ, ಹುರುಪು ಪದದ ಮೊದಲನೆಯ ಅಕ್ಷರ ಹೂ. ನೋ,

ನೋಗೆ ಒಂದು ದೀರ್ಘ ಮತ್ತೆ ಒಂದು ನಾ ಒತ್ತು. ತನ್ನೋರು ಈ ಪದದಲ್ಲಿ ಮಧ್ಯದಲ್ಲಿ ಬರುವಂತಹ ಅಕ್ಷರ ನೋ. ನೋಗೆ ಒಂದು ದೀರ್ಘ ಇದೆ, ಅದಕ್ಕೆ ಒಂದು ನಾ ಒತ್ತಿದೆ. ರೂ, ರೂಪಾಯಿ, ರೂವಾರಿ ಪದದ ಮೊದಲನೆಯ ಅಕ್ಷರ ರೂ. ತು, ತುರಿಕೆ, ತುಡಿತ ಪದದ ಮೊದಲನೆಯ ಅಕ್ಷರ ತು. ಡ, ತುಂಡ, ಕೆಂಡ ಪದದ ಕೊನೆಯ ಅಕ್ಷರ ಡ. ಯ, ಅಮ್ಮಯ್ಯ, ದಮ್ಮಯ್ಯ ಪದದ ಕೊನೆಯ ಅಕ್ಷರ ಯಾಗೆ ಒಂದು ಯಾವತ್ತಿದೆ. ಅ, ಅಪ್ಪ, ಅಮ್ಮ ಪದದ ಮೊದಲನೆಯ ಅಕ್ಷರ ಅ. ನ, ನಾಗೆ ಒಂದು ನಾವತ್ತು ಬರುತ್ತೆ. ಅನ್ನ, ಕನ್ನ ಪದದ ಕೊನೆಯ ಅಕ್ಷರ ನ. ನು, ನುಡಿ, ನುಣುಪು ಪದದ ಮೊದಲನೆಯ ಅಕ್ಷರ ನು. ಇದು 17 ಅಕ್ಷರಗಳು ಇರುವಂತಹ 6 ಪದಗಳ ಒಂದು ಗಾದೆ ಮಾತಾಗಿರುತ್ತೆ. ಅಕ್ಷರಗಳನ್ನ ಬರೆದುಕೊಂಡಿದ್ದೀರಾ ಅನ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತೇನೆ, ಸರಿಯಾಗಿದೆಯಾ ಅಂತ ಪರೀಕ್ಷಿಸಿಕೊಳ್ಳಿ. ಪ, ಪಾಗೆ ಪಾವತ್ತು. ಮ, ಮಾಗೆ ಮಾವತ್ತು. ಇದ, ಯಾಗೆ ಒಂದು ದಾವತ್ತು ಬರುತ್ತೆ. ದೋ, ನೇ, ನೇಗೆ ಒಂದು ನಾವತ್ತು. ದ, ಇದು 2 ಬಾರಿ ಬರುತ್ತೆ. ಬಿ, ಹೂ. ನೋ, ನೋಗೆ ಒಂದು ದೀರ್ಘ, ಒಂದು ನಾವತ್ತು. ರೂ, ತು. ಡ, ಯ, ಯಾಗೆ ಒಂದು ಯಾವತ್ತು. ಅ, ನಾಗೆ ಒಂದು ನಾವತ್ತು. ಕೊನೆಯ ಅಕ್ಷರ ನು. ಅಕ್ಷರಗಳನ್ನು ಸರಿಯಾಗಿ ಬರ್ಕೊಂಡ್ರಿ ಅಲ್ವಾ? ಸರಿಯಾಗಿ ಅಕ್ಷರಗಳನ್ನು ಪದಗಳಾಗಿ ಜೋಡಿಸಿ ಒಂದು ವಾಕ್ಯ ರಚನೆಯನ್ನು ಮಾಡಿ ಕರೆ ಮಾಡಿ ನಮಗೆ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಈಗ ಒಂದು ಗೀತೆಯನ್ನು ಕೇಳೋಣ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ನಾಗಚಂದ್ರಿಕಾ ಅವರು ಹಾಡಿರುವ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ ಇದು. ಗೀತೆಯ ಸಂಗೀತ ಮತ್ತು ಸಾಹಿತ್ಯ ಕೆ ಕಲ್ಯಾಣ ಅವರದ್ದು.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. ವಿಷಯ 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುತ್ತಿದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

0: ಕೆಳಗರೆ 17 ಅಕ್ಷರಗಳು ಇರುವಂತಹ 6 ಪದಗಳ ಒಂದು ಗಾದೆ ಮಾತನ್ನ ನೀಡಿದ್ದೆ. ಅದಕ್ಕೆ ಸರಿಯಾದ ಉತ್ತರ, ದೊನ್ನೆ ತುಪ್ಪ ಹುಯ್ದರೂ ದಮ್ಮಯ್ಯ ಅನ್ನೋದನ್ನ ಬಿಡನು. ಸುಮಾ ಅವರು ಚಿಕ್ಕಮಗಳೂರಿನಿಂದ, ಚಂದ್ರಕಲಾ ಅವರು ಹಳೇಬೀಡಿನಿಂದ, ಹಾಗೂ ಶಾಂತಿನಿ ಮಂಜುನಾಥ್ ಅವರು ಈ ಒಂದು ಪದಗುಚ್ಛವನ್ನ ಸರಿಯಾಗಿ ಬಿಡಿಸಿ ಉತ್ತರವನ್ನ ಹೇಳಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ, ಹೇಗೆ ಅರ್ಥೈಸ್ಕೊಳ್ತೀರಾ ಈ ಒಂದು ಗಾದೆ ಮಾತನ್ನ?
1: ಹಾ ಮೇಡಮ್, ದೊನ್ನೆ ತುಪ್ಪ ಇದ್ದರೂ ದಮ್ಮಯ್ಯ ಅನ್ನೋದನ್ನ ಬಿಡೋಣ ಅಂತ. ಅಂದ್ರೆ ಯಾವ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಾಗೆ ಅವರಲ್ಲಿ ಬದಲಾವಣೆ ತರ್ಲಿಕ್ಕೆ ಆಗೋದಿಲ್ಲ ಅಂತ. ಎಷ್ಟೇ ಒಳ್ಳೇದಿರ್ಲಿ, ಎಷ್ಟೇ ಸೌಲಭ್ಯ ಅವ್ರಿಗೆ ಕೊಟ್ರು ಕೂಡ, ಎಷ್ಟೇ ಒಂದು ಏನೇ ಒಂದಾದ್ರೂ ಬಗೆಹರಿಸಿದ್ರು ಕೂಡ ಅವ್ರ ದುಷ್ಟ ಸ್ವಭಾವ ಅವರು ಬದಲಾಯಿಸ್ಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥದ್ದು, ಕೃತಜ್ಞತೆ ಇರ್ತಕ್ಕಂಥದ್ದು ಅಂತ. ಆದ್ರೆ ಅವ್ರ ದೌರ್ಬಲ್ಯ ಅದು ಅಂತಕ್ಕಂಥದ್ದು, ದುರುಪಯೋಗ ಪಡಿಸ್ಕೊಳ್ಳೋರು ಮುಂದೆ ಅವ್ರ ಸ್ವಾಭಿಮಾನ ಕಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅವರು ಎಷ್ಟೇ ಅವ್ರಿಗೆ ಒಳ್ಳೆ ಮಾಡಿದ್ರು ಕೂಡ ಅವ್ರು ಬೇಡೋದ್ ಬಿಡೋದಿಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಆದ್ರೆ ಅದೇ ಅವ್ರ ಗುಣ ಸ್ವಭಾವ ಬದಲಾಯಿಸ್ಕೊಳಕ್ ಆಗೋದಿಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಕ್ಕಂಥದ್ದು ಕೂಡ

0: ಇದೇ ಆಗುತ್ತೆ. ಎಷ್ಟೇ ದೊಣ್ಣೆ ತುಪ್ಪ ಅಂದ್ರೆ ಅಷ್ಟೊಂದು ತುಪ್ಪ ತಿನ್ಸಿದ್ರು ಇನ್ನೊಬ್ಬರ ಹತ್ರ ಬೇಡೋದು ತಪ್ಪಲ್ಲ ಅಂತಕ್ಕಂಥದ್ದು ಮೇಡಮ್.
1: ಹೌದು, ಈಗ ಹಾಲಿಗೆ
0: ಅಂದ್ರೆ ಕೈ ಚಾಚಿ
1: ಹಾಲಿಗೆ ಒಂದು
0: ತಪ್ಪೋದಿಲ್ಲ, ಅವ್ರಿಗೆ ಎಷ್ಟೇ ಕೊಟ್ರುನು ಎಷ್ಟೇ ಒಳ್ಳೆತನ ಇದ್ರುನು ಮತ್ತೆ ಅವ್ರು ಮತ್ತೊಂದ್ರತ್ರ ಕೈ ಚಾಚೋದು ಬಿಡೋದಿಲ್ಲ ಅಂತಕ್ಕಂಥದ್ದು.
1: ಅದೇ ಈಗ ಹಾವಿಗೆ ಹಾಲೆರೆದ್ರು ಕೂಡ ಅದು ಕಚ್ಚೋದನ್ನ ಬಿಡೋದಿಲ್ಲ ಅಥವಾ ವಿಷಕಾರನ್ನ ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಅರ್ಥ ಬರುವಂತ ಗಾದೆ ಮಾತಿದು. ಬಹಳ ಚೆನ್ನಾಗಿ ಮಾತನಾಡಿದ್ರಿ, ಹಾಗೆ ಸರಿಯಾದ ಉತ್ತರವನ್ನು ಕೂಡ ನೀಡಿದ್ರಿ. ಧನ್ಯವಾದ.
0: ಧನ್ಯವಾದ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
1: ಇದುವರೆಗೂ ಪದ ಸಂಪದ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮವನ್ನು ಆಲಿಸಿದ ಹಾಗೂ ಕರೆ ಮಾಡಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.
2: ಅಕ್ಷರಗಳನ್ನು ಆರಿಸಿ ಪದಗಳನ್ನು ಪೋಣಿಸಿದ
3: ಪದ ಸಂಪದ ಮುಗಿಯಿತು.
2: ಇದು ಹಾಸನ ಆಕಾಶವಾಣಿಯ ಅಕ್ಷರ ಹಣತೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಜೂನ್ ತಿಂಗಳ 30ನೇ ತಾರೀಕು ಮಂಗಳವಾರ. ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 10:30:54. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಧರಣಿ ಕೆಎಸ್.

ಆತ್ಮೀಯ ಕೇಳುಗರಿಗೆಲ್ಲ ಹಲೋ ಗೆಳೆಯರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ನಾವೇ ನಿಮಗೆ ಕರೆ ಮಾಡಿ ನಿಮ್ಮನ್ನ ಮಾತನಾಡಿಸಿ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡಬೇಕಾ? ಹಾಗಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141686337 ಈ ಸಂಖ್ಯೆಗೆ ಹಲೋ ಅಥವಾ ಹಾಯ್ ಎಂದು ಸಂದೇಶವನ್ನ ಕಳಿಸಿ ನಾವೇ ನಿಮ್ಮ ಸಂಖ್ಯೆಗೆ ಕರೆ ಮಾಡಿ ನಿಮ್ಮನ್ನ ಮಾತನಾಡಿಸಿ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಹಾಗಾದರೆ ಈಗ ಮೊದಲ ಸಂದೇಶವನ್ನ ನೋಡಿ ಅವರಿಗೆ ಕರೆ ಮಾಡುವಂತಹ ಸಮಯ.

0: नमस्ते नमस्ते नमस्ते
1: नमस्कार मैडम
0: नमस्ते ಮಧುಕುಮಾರ್ ಅವರಲ್ವಾ
1: ಹೌದು ಮೇಡಮ್ ಮಧುಕುಮಾರ್ ಮಾತಾಡ್ತಾ ಇರೋದು ಅರಕಲೂರು ತಾಲೂಕು ಮಾದಿಹಳ್ಳಿಯಿಂದ
0: ಹಾ ಮಾದಿಹಳ್ಳಿಯಿಂದ ನೀವು ಸಂದೇಶವನ್ನ ಕಳಿಸಿದ್ರಿ ನಾವೇ ನಿಮಗೆ ಕರೆ ಮಾಡಿದ್ವಿ ಇದು ಕರೆ ಎಲ್ಲ ಬಂದಿತ್ತ ಹಿಂದೆ ಎಲ್ಲ ಅಥವಾ ಮೊದಲ ಬಾರಿನಾ
1: ಇದು ಎರಡನೇ ಬಾರಿ ಮೇಡಮ್
0: ಎರಡನೇ ಬಾರಿ ಬಂದಿದೆ ಹಾ ಹಾ ಇವತ್ತು ಮಧುಕುಮಾರ್ ಅವರಿಗೆ ಯಾವ ಗೀತೆ ಬೇಕಂತ ಮೊದಲು ಹೇಳ್ಬಿಡಿ
1: ಇವತ್ತು ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಒಂದು ಪ್ರೇಮ ಪಲ್ಲಕ್ಕಿಯ ಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹಾಡಿರೋ ಗೀತೆ ಸಂಗೀತ ಮತ್ತು ಸಾಹಿತ್ಯ ಕೆ ಕಲ್ಯಾಣ್ ಅವರಿಂದ ಗೀತೆ ತುಂಬಾ ಚೆನ್ನಾಗಿದೆ ಕೇಳ್ಬೇಕು

0: ಅಂತ ಅನ್ನಿಸ್ತು, ಹಾಗಾಗಿ ಅದು ಹೇಳಿಸಿದ್ದೆ.
1: ಗೀತೆ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀವೇ ಹೇಳ್ಬಿಟ್ರಿ.
0: ಹೌದು ಮೇಡಮ್, ಹೌದು, ತುಂಬಾ ಚೆನ್ನಾಗಿದೆ. 1999 ತೆರೆ ಕಂಡ ಚಿತ್ರ, ಸೀತಾರಾಮ ಕಾರಂತ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು. ಭಾವನಾ ಮತ್ತೆ ಪ್ರೇಮ, ಯಾರು ರಮೇಶ್ ಅವರು ಮತ್ತೆ ಕೃಷ್ಣಮೂರ್ತಿ ಅವರು ಮತ್ತೆ ಶಿವರಾಮ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ವೈಶಾಲಿ ಕಾಸರಳ್ಳಿ ಅವರು ಸಹ ಈ ಚಿತ್ರದಲ್ಲಿ ಇದ್ದಾರೆ ಪೋಷಕ ಪಾತ್ರದಲ್ಲಿ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರ. ಆ ಚಿತ್ರದ ಎಲ್ಲಾ ಹಾಡುಗಳು ಕೂಡ ತುಂಬಾ ಸುಂದರವಾಗಿದ್ದಾವೆ. ಎಲ್ಲಾ
1: ಹೌದು, ಕೆ ಕಲ್ಯಾಣಿ ಅವರ ಸಾಹಿತ್ಯ ಅಂದ್ರೆ ಹಂಗೆ ಅಲ್ವಾ, ಸಾಹಿತ್ಯ ಮತ್ತೆ ಸಂಗೀತ.
0: ಆಮೇಲೆ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಆಕಾಶವಾಣಿಗೆ ಪತ್ರಗಳು ಬರೆಯೋದೆಲ್ಲ ತುಂಬಾ ಕಡಿಮೆ ಆಗಿತ್ತು. ಆ ಚಿತ್ರದಲ್ಲಿ ಪತ್ರದ ಮುಖಾಂತರನೇ ಒಂದು ಏನು ಪ್ರೀತಿಯ ಒಂದು ಆರಂಭ ಆಗುತ್ತೆ ಅದರಲ್ಲಿ. ತುಂಬಾ ಚೆನ್ನಾಗಿ ಇದೆ ಅದು ಆ ಸಿನಿಮಾ. ಎಷ್ಟು ಸರಿ ಮನೆ ಮಂದಿ ಎಲ್ಲ ಕುಳಿತು ನೋಡಿದ್ರು ಕೂಡ ಬೇಜಾರಾಗದೆ ಇರುವಂತಹ ಚಿತ್ರ ಅದು.
1: ಹೌದು, ಈಗ ಒಂದು ಚಿತ್ರ ಯಶಸ್ವಿ ಆಗ್ಬೇಕು ಅಂತಂದ್ರೆ ಅಲ್ಲಿ ಮೊದಲು ಕತೆ ತುಂಬಾ ಚೆನ್ನಾಗಿರ್ಬೇಕು, ಆಮೇಲೆ ಆನಂತರ ಹಾಡುಗಳು. ಇದರಲ್ಲಿ ಈ ಕತೆನಲ್ಲಿ ಈ ಚಿತ್ರದಲ್ಲಿ ತ್ರಿಕೋನ ಪ್ರೇಮ ಕತೆ ಇರುವಂತಹ ಚಿತ್ರ ಇದು, ಎಲ್ಲವೂ ತುಂಬಾ ಚೆನ್ನಾಗಿದೆ ನೋಡಿ. ಅವರ ಮೂರು ಜನದ ಅಭಿನಯ, ಅಲ್ಲ ಮೂರು ಜನ ಅಂತ ಹೇಳಕ್ಕಾಗಲ್ಲ, ಎಲ್ಲರ ಅಭಿನಯನು ತುಂಬಾ ಚೆನ್ನಾಗಿದೆ. ಆಮೇಲೆ ಹಾಡುಗಳು ತುಂಬಾ ಚೆನ್ನಾಗಿದೆ, ಮತ್ತೆ ಕತೆ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಒಂದು ಯಶಸ್ವಿ ಚಿತ್ರ ಅಂತ ಹೇಳ್ಬೋದು. ಮಧುಕುಮಾರ್ ಅವರೇ ಇವತ್ತು ಒಳ್ಳೆಯ ಗೀತೆಯನ್ನು ಹಾರಿಸಿಕೊಂಡಿದ್ರೆ, ಹಾಗೇನೆ ಈ ಚಿತ್ರಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನ ನೀವೇ ಕೊಟ್ಬಿಟ್ರಿ. ಧನ್ಯವಾದ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
0: ಆಕಾಶವಾಣಿ ಕೇಂದ್ರದ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದಾವೆ. ಈ ಹಿಂದೆ ಪ್ರಸಾರ ಅಂತ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಪಟ್ಟಿ ತುಂಬಾ ದೊಡ್ಡದಿದೆ. ಮುಂದಿನ ಸರಿ ಕರೆ ಮಾಡಿದಾಗ ಎಲ್ಲಾ ತಿಳಿಸ್ತೀನಿ ಹಿಂದಿನ ಕಾರ್ಯಕ್ರಮಗಳ ಬಗ್ಗೆ. ಟಾಪ್ ಒಂದು ಕಾರ್ಯಕ್ರಮಗಳು ತುಂಬಾ ಇದ್ವು, ಈಗಲೂ ಇದಾವೆ. ಅದೇ ರೀತಿ ಮೂಡಿ ಬರ್ಬೇಕು ಮೇಡಮ್ ಕಾರ್ಯಕ್ರಮಗಳು.
1: ಖಂಡಿತ ಮೂಡಿ ಬರುತ್ತೆ. ನಿಮ್ಮ ಈ ಅಭಿಮಾನಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ಇರಲಿ, ಎಲ್ಲ ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಇವಾಗ ಚಂದ್ರಮುಖಿ.
0: ಧನ್ಯವಾದ.
1: ನಮಸ್ಕಾರ.

0: ಸೋಮಶೇಖರ್ ಅವರು ಸಂದೇಶವನ್ನ ಕಳಿಸಿದ್ರು, ಅವರಿಗೆ ಕರೆ ಮಾಡಿದೀವಿ. ನಮಸ್ತೆ ಸೋಮಶೇಖರ್ ಅವರೇ. ನಮಸ್ತೆ ನಮಸ್ತೆ, ಕೇಳಿಸ್ತಾ ಇಲ್ವಾ? ನಮಸ್ತೆ. ಹಾ, ಸೋಮಶೇಖರ್ ಅವರಲ್ವಾ? ಹಾ, ನೀವು ಸಂದೇಶವನ್ನ ಕಳಿಸಿದ್ರಿ, ನಾವೇ ನಿಮ್ಗೆ ಕರೆ ಮಾಡಿದ್ವು. ಸೋಮಶೇಖರ್ ಅವರು ಏನ್ ಕೆಲಸ ಮಾಡೋದು? ಇದ್ರದ್ದು ನಿಮ್ಗೆ ಕರೆ ಬಂದಿತ್ತಾ ಈ ಹಿಂದೆ?
1: ಇಲ್ಲ ಮೇಡಮ್, ಬಂದಿರ್ಲಿಲ್ಲ. ಇದೇ ಫಸ್ಟ್ ಬಂದಿತ್ತು, ಮೊದಲನೇ ಸರಿ ಬಂದಿತ್ತು, ಬಟ್ ನಾವು ರೆಸ್ಪಾನ್ಸ್ ಮಾಡಕ್ ಆಗಲಿಲ್ಲ. ಹಾಗಾಗಿ ಇವತ್ತು ಮೊದಲನೇ ಸರಿ ಬಂದಿದ್ದೆ, ನಮ್ಗೆ ಕರೆ ತುಂಬಾ ಖುಷಿ ಆಗ್ತದೆ. ನಮ್ಮ ಪ್ರೋಗ್ರಾಮ್ ಎಲ್ಲ ನಮ್ಮ ಎಫ್ಎಂ ಕೇಳ್ತಾನೆ ಇರ್ತೀನಿ ನಾವು. ನಮ್ಮ ದೇಶ ಆನ್ ಮಾಡಿದ್ರೆ ಸಾಕು, ಅದು ಹೊರ್ದನೇ ಇರುತ್ತೆ 8 ಗಂಟೆವರೆಗೂ, ಅದು ಆಫ್ ಮಾಡತ್ತೀನೇ ಇಲ್ಲ.
0: ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟಾರೆ ಕೇಳ್ತೀರಾ?
1: ಖುಷಿ ಆಗುತ್ತೆ.
0: ಮೊದಲ ಬಾರಿಗೆ ಆಕಾಶ್ ಏನು ಶಬ್ದ ಕೇಳಿಸ್ತಾ ಇದೆಯಲ್ಲ, ಹೊರಗಡೆ ಇದ್ದೀರಾ ನೀವು, ಕೆಲಸ ಮಾಡ್ತಾ ಇದ್ದೀರಾ?
1: ಹೊರಗಡೆ ಇಲ್ಲಿ ಆಸನಮ್ಮ ಲೇಔಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್.
0: ಇವತ್ತು ಯಾವ ಗೀತೆ ಬೇಕು ನಿಮ್ಗೆ
1: ಮೇಡಮ್? ಇದು ಬಂಗಾರದ ಕಳಸದಿಂದ ಸಂಸಾರವೆಂದರೆ ಹೀಗಿರಬೇಕು.
0: ಸಂಸಾರವೆಂದರೆ ಹೀಗಿರಬೇಕು, ಒಳ್ಳೆ ಗೀತೆಯನ್ನ ಕೇಳಿದಿರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಸಂಗೀತ ಕಟ್ಟಿ ಮತ್ತೆ ಸಂಗಡಿಗರು ಈ ಗೀತೆಯನ್ನ ಹಾಡಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ. ಆಗ್ಲಿ ಸೋಮಶೇಖರ್ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ನೀವು ಸಂದೇಶವನ್ನ ಕಳಿಸಿ ನಮ್ಮ ಕರೆಯನ್ನ ಅಂತ ಕೆಲಸದ ಇದ್ರಲ್ಲೂ ಕೂಡ ನೀವು ಕರೆಯನ್ನ ಸ್ವೀಕರಿಸಿದ್ರ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
1: ನಮಸ್ಕಾರ.

0: ಸಂಸಾರವೆಂದರೆ ಹೀಗಿರಬೇಕು ಅನ್ನೋ ಗೀತೆ ಬಂಗಾರದ ಕಳಸದ ಚಿತ್ರದಾಗಿತ್ತು. ಸೊಗಸಾದ ಗೀತೆಯನ್ನ ಕೇಳಿದ್ರಿ. ಈಗ ಹಾರ್ನಳ್ಳಿಯಿಂದ ವಿಶ್ವ ಅವರು ಸಂದೇಶವನ್ನ ಕಳಿಸಿದ್ರು, ಅವ್ರಿಗೆ ಕರೆ ಮಾಡಿದೀವಿ, ಅವ್ರನ್ನ ಮಾತನಾಡ್ಸೋಣ. ನಮಸ್ಕಾರ ವಿಶ್ವ ಅವರೇ.
1: ಹಲೋ.
0: ನಮಸ್ಕಾರ. ನಮಸ್ಕಾರ. ನೀವು ಸಂದೇಶವನ್ನ ಕಳಿಸಿದ್ರಿ, ಇದೇ ಮೊದಲನೇ ಬಾರಿ ನಿಮ್ಗೆ ಬಂದಿರದ ಆಕಾಶವಾಣಿಯಿಂದ ಕರೆ ಬಂದಿರದ?
1: ಮೊದಲನೇ ಬಾರಿ. ನಾವು 6 ತಿಂಗಳಿಂದ ಕಳಿಸ್ತಾ ಇದ್ದು, ಒಂದ್ ಟೈಮು ಸಿಕ್ಕಿರ್ಲಿಲ್ಲ
0: ನೋಡಿ.
1: ಬಟ್ ಇದೇ ನೀವೇ ಮಾಡಿದ್ರಿಂದ ಬಹಳ ಖುಷಿ ಆಗ್ತಾ ಇದೆ.
0: ಪ್ರಯತ್ನ ಮಾಡ್ಬೇಕು.
1: ಪ್ರಯತ್ನ 6 ತಿಂಗಳಿಂದ ಕಂಟಿನ್ಯೂ ಮಾಡ್ತಾ ಇದೀವಿ. ನಾವ್ ಮಾಮೂಲಿ 5 ಗಂಟೆ ಬರುವಂತ ಚಿತ್ರಗೀತಕ್ಕೂ ಮಾಡ್ತೀವಿ, ಆದ್ರೆ ಯಾವತ್ತೂ ಸಿಕ್ಕಿರ್ಲಿಲ್ಲ.
0: ಹೌದು. ಇದು ಏನಾಗುತ್ತೆ ಅಂದ್ರೆ, ಇಲ್ಲಿ ಹಾಯ್ ಅಥವಾ ಹಲೋ ಅಂತ ಅಂದ್ಬಿಟ್ಟು ಸಂದೇಶವನ್ನ ಕಳಿಸಿರ್ತಾರೆ, ಅದ್ರಲ್ಲಿ ನಮ್ಗೆ ಹೆಸರು ಏನು ಗೊತ್ತಾಗೋದಿಲ್ಲ ಯಾರು ಮಾಡಿದ್ದಾರೆ ಅಂತ. ಕೆಲವು ಸಂದರ್ಭಗಳಲ್ಲಿ ಮಾಡಿದವ್ರಿಗೇನೆ ಮತ್ತೆ ಇದಾಗ್ಬಿಡುತ್ತೆ, ಮತ್ತೆ ಪದೇ ಪದೇ ಸಿಕ್ಕೋ ಅಂತ ಇದಿರುತ್ತೆ. ಪಾಪ ನೀವು ಮಾಡಿದೀರಾ 6 ತಿಂಗಳಿಂದ, ಆದ್ರೂ ನೋಡಿ ಪ್ರಯತ್ನ ಬಿಟ್ಟಿಲ್ಲ, ಹಾಗಾಗಿ ಇವತ್ತು ಸಿಕ್ತು. ಇವತ್ತು ಯಾವ ಗೀತೆ ಬೇಕು ನಿಮ್ಗೆ?
1: ಇವತ್ತು ಅಮೆರಿಕ ಅಮೆರಿಕೆಯಿಂದ ಮೂವಿ ಯಾವ್ದಾರು ಆಯ್ತು.
0: ಅಮೆರಿಕ ಚಿತ್ರದಿಂದ ಯಾವ ಗೀತೆ ಆದ್ರೂ ಪರವಾಗಿಲ್ಲ.
1: ಪರವಾಗಿಲ್ಲ.
0: ಇದರಲ್ಲಿ

0: ಒಳ್ಳೊಳ್ಳೆಯ ಗೀತೆಗಳಿದೆ ಅಮೆರಿಕಾ. ಚಿತ್ರ ನೋಡಿದ್ದೀರಾ?
1: ಹಾ, ಚಿತ್ರ ನೋಡಿದೀವಿ. ಇದು ನಾವು ಪಿ ಯು ಸಿ ಓದ್ಬೇಕಾರೆ ಬಂದಂತ ಫಿಲಮ್. ಇದು ಒಂದ್ಸಲ ನಮ್ಮ ಪಿ ಯು ಸಿ ಆರ್ನಹಳ್ಳಿ ಕೋಟಿಮಠ ಕಾಲದಲ್ಲಿ ಓದ್ಬೇಕಾರೆ ನಮ್ಮ ಫ್ರೆಂಡ್ ಹರೀಶ್ ಅಣ್ಣನ ಆಡಿದ್ದ. ಆಲ್ಮೋಸ್ಟ್ ಈ ಹಾಡು ಕೇಳಿದಾಗೆಲ್ಲ ಅವನಿಗೆ ಅವನಿಗೆ ಬರುತ್ತೆ, ಅಂದ್ರೆ ಅವನಿಗೋಸ್ಕರನು ಈ ಹಾಡು
0: ಆಗ್ಲಿ. ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, 100 ಜನ್ಮಕ್ಕೂ 100 ಜನ್ಮಕ್ಕೂ. ಇದೊಂದು ಎವರ್ ಗ್ರೀನ್ ಸಾಂಗ್, ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂತ ಗೀತೆ ಇದು. ಗೀತೆ ಬರ್ತಾ ಇದೆ, ಹೀಗೆ ಸಂದೇಶವನ್ನ ಕಳಿಸ್ತಾ ಇರಿ ಮತ್ತೆ ಎಲ್ಲಾ ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಸಂದೇಶವನ್ನ ಕಳಿಸಿದ್ಕೆ ಹಾಗೂ ನಮ್ಮ ಕರೆಯನ್ನ ಸ್ವೀಕರಿಸಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ.

0: ಮಹಲಿಂಗಾಚಾರಿ ಅಂತ.
1: ಹಾ ಹಾ
0: ನಮ್ಮ ಮಿಸ್ಸಸ್ ಪಾಲಿಂದ ಅಂತ ಇದೆ ನಾವು.
1: ಹಾ ಇನ್ನೊಂದ್ಸಲ ಹೇಳಿ. ನಿಮ್ಮ ಇದರಲ್ಲಿ ಏನೋ ಸ್ವಲ್ಪ ಇದಾಗ್ತಾ ಇದೆ, ಕಟ್ ಕಟ್ ಆಗ್ತಾ ಇದೆ. ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತ್ಕೊಳ್ಳಿ, ಸ್ಥಳದಲ್ಲಿ.
0: ಈಗ ಮೇಡಮ್
1: ಹಾ ಮಾತನಾಡಿ. ಇವಾಗ
0: ಚಂದ್ರಪಟ್ಟಣ ತಾಲೂಕು ಮಹಲಿಂಗಾಚಾರಿ ಅಂತ.
1: ಹಾ ನಿಮ್ಗೆ ಇದು ಎಷ್ಟೇ ಸಲ ಬಂದಿರೋದು ಕರೆ ಆಕಾಶವಾಣಿಯಿಂದ?
0: ಈ ಪ್ರೋಗ್ರಾಮ್ ಇಂದ 2 ಸತಿ ಬಂದಿದೆ ಮೇಡಮ್.
1: 2ನೇ ಸಲ ಬಂದಿದೆ.
0: ಬಂದಿದೆ ನಾವು ಅಧಿಕಾರಿ ಕೊಟ್ಟು 1 ಸತಿ ಮಾತಾಡಿದ್ದೀನಿ. ಈಗ ನಿಮ್ಮ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರ್ತದೆ. ಗದೆ ಗಮ್ಮತ್ತಲ್ಲಿ 1 ಸತಿ ಮಾತಾಡಿದೀವಿ, ಗದೆ ಗಮ್ಮತ್ತಲ್ಲಿ 1 ಸತಿ ಸಿಕ್ಕಿತ್ತು ಲೈನು, ಈಗ 1 ಸತಿ ಸಿಕ್ಕಿದೆ. ಬಹಳ ಖುಷಿ ಆಗತ್ತೆ ಮೇಡಮ್.
1: ಹೌದಲ್ವಾ?
0: ಹೌದೌದು.
1: ಸಂದೇಶವನ್ನ ಕಳ್ಸೋದು ಬಿಡಬಾರ್ದು, ಕಳಿಸ್ತಾ ಇರ್ಬೇಕು.
0: ಬಿಡ್ತಾ ಇರ್ತೀವಿ ಅಂದ್ರೆ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ ನಮ್ಗೆ. ವಾಟ್ಸ್ಆಪ್ ಗೀತೆ ಹಾಕ್ತಿರಲ್ಲ ಅವಾಗ ಕಳ್ಸಿರ್ತೀವಿ, ಲಾಸ್ಟ್ ಗೆ ನೋಡ್ತೀರಾ, ಅದು ಒಂದ್ ಸ್ವಲ್ಪ ಬೇಜಾರಾಗ್ತಿದೆ.
1: ಏನ್ ಮಾಡಕ್ಕಾಗತ್ತೆ ಹೇಳಿ, ಇರೋ ಅರ್ಧ ಗಂಟೆ ಸಮಯದಲ್ಲಿ ಎಷ್ಟೊಂದು ಸಂದೇಶಗಳು ಬಂದಿರತ್ತೆ, ಮತ್ತೆ ಗೊತ್ತಾಗಲ್ಲ ಯಾರು ಕಳ್ಸಿದಾರೆ, ಅದೇನೋ ಗೊತ್ತಾಗೋದಿಲ್ಲ. ತುಂಬಾ ಜನರದು ಸಂದೇಶ ಬಂದಿರತ್ತೆ, ಯಾರ್ದು ನಮಗೆ.
0: ನಾವ್ ಮಾತ್ರ ಮಿಸ್ ಮಾಡಲ್ಲ, ಮತ್ತೆ ಮಕ್ಳದು ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ ಮೇಡಮ್.
1: ಇವತ್ತು ಯಾವ ಗೀತೆ ಬೇಕು ನಿಮಗೆ?
0: ಚಂದ ಮಕ್ಳದು ವಯಸ್ ಕೇಳಕ್ಕೆ ಚಂದ, ಮಕ್ಳದ್ ಆಗ್ತಿರಲ್ಲ
1: ಕಾರ್ಯಕ್ರಮ, ನಿಮ್ಗೆ ಇಷ್ಟ ಆಗತ್ತೆ.
0: ಇಷ್ಟ ಆಗತ್ತೆ.
1: ಇವತ್ತು ನಿಮ್ಗೆ ಯಾವ ಸಿನಿಮಾದ ಯಾವ ಗೀತೆ ಬೇಕು?
0: ಗಟ್ಟಿಮೇಳ ಫಿಲಂ ಇಲ್ಲ ಹಂಸವೇ ಹಂಸವೇ
1: ಹಂಸವೇ ಹಂಸವೇ. ಈ ಕಾರ್ಯಕ್ರಮದ ಕೊನೆ ಇದು, ಕೊನೆಯ ಕರೆ ನಿಮ್ದು.
0: ಹೌದಾ ಮೇಡಮ್?
1: ಹಾ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ಹಂಸವೇ ಹಂಸವೇ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇರುವಂತ ಗೀತೆ. ಚಿತ್ರ ಮತ್ತು ಸೋನು ನಿಗಮ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.
0: ಹಾ
1: ಸಂದೇಶವನ್ನ ಕಳಿಸಿದ್ಕೆ, ನಮ್ಮ ಕರೆಯನ್ನ ಸ್ವೀಕರಿಸಿದ್ಕೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ ಮೇಡಮ್.
1: ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
0: ಆಯ್ತು ಮೇಡಮ್.

ಇದುವರೆಗೆ ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಈಗ ಸಮಯ ಸರಿಯಾಗಿ 11:40. ಇದು ಆಕಾಶವಾಣಿ ಹಾಸನ ಎಫ್ಎಂ. ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ, ಬಿವಿ No.1 ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹದೇವನ್ ಹಾಗೂ ಹೇಮಾ ಸರ್ದೇಸಾಯಿ. ಅನು ಮಲ್ಲಿಕ್ ಅವರ ಸಂಗೀತ ಈ ಗೀತೆಗಿದೆ.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೇಖಾ ಕೋಟೆಮನೆ ಅವರ ಗಾಯನ ಆಲಿಸಲಿದ್ದೀರಿ. ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶ್ರೇಯಾ ಘೋಷಾಲ್ ಹಾಗೂ ಕೀರ್ತಿ ಅವರು ಹಾಡಿರುವ ಗುರು ಚಿತ್ರದ ಗೀತೆ.

ಇನ್ನು ಮುಂದೆ ಕೇಳಿ, ರಾಮ್ಲೀಲಾ ಚಿತ್ರದ ಗೀತೆಗೆ ದನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್. ಸಿದ್ದಾರ್ಥ್ ಗರೀಮಾ ಅವರು ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಸಂಜಯ್ ಲೀಲಾ ಬನ್ಸಾಲಿ.

ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9116886367. ಇಂದು ಸಂಜೆ 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ, 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 0817224628 ಮತ್ತೊಂದು ಸಂಖ್ಯೆ 2452258.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಜೀನ್ಸ್ ಚಿತ್ರದ ಗೀತೆ. ಎಆರ್ ರೆಹಮಾನ್ ಅವರ ಸಂಗೀತ ಸಂಯೋಜನೆಗೆ ಜಾವೀದ್ ಅಖ್ತರ್ ಅವರ ಗೀತರಚನೆ ಇದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಲಿಶಾ ಚಿನಾಯ್ ಮತ್ತು ಜುಬಿನಾ ಜಾರ್ಜ್ ಅವರು ಹಾಡಿರುವ ಕ್ರಿಶ್ 3 ಚಿತ್ರದ ಗೀತೆ. ಸಮೀರ್ ಅಂಜಾನ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

0: ಸಮಯ ಸರಿಯಾಗಿ 11:30:56. ಇದು ಆಕಾಶವಾಣಿ ಹಾಸನ ಎಫ್ಎಂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಆತ್ಮೀಯ ಕೇಳುಗರಿಗೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರೇಖಾ ಕೋಟೆಮನೆ ಅವರ ಗಾಯನ, ರಾಗ್ ಎಮನ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕ್ಷುದ್ರ ಗ್ರಹ ಪ್ರಭಾವದ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಹಾಗೂ ಭೂಮಿಯನ್ನು ರಕ್ಷಿಸಲು ಅಗತ್ಯವಿರುವ ಗ್ರಹಗಳ ರಕ್ಷಣೆ ಮತ್ತು ಬಿಕ್ಕಟ್ಟಿನ ಸಂವಹನ ಕ್ರಮಗಳ ಬಗ್ಗೆ ಚಿಂತಿಸಲು ಇಂದು ಅಂತಾರಾಷ್ಟೀಯ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ 2029 ಅಂತಾರಾಷ್ಟೀಯ ಕ್ಷುದ್ರ ಗ್ರಹ ಜಾಗೃತಿ ಮತ್ತು ಗ್ರಹಗಳ ರಕ್ಷಣಾ ವರ್ಷವೆಂದು ಘೋಷಿಸಿದೆ. ವಿಶ್ವದ ಶ್ರೇಷ್ಠ ರಸಾಯನಶಾಸ್ತ್ರಜ್ಞ ಭಾರತರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಅವರ ಜನ್ಮದಿನವೆಂದು ವಿಜ್ಞಾನ ಕ್ಷೇತ್ರದ ಗಣ್ಯರು ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ. ಮರಗಳನ್ನು ನಂಬಿ ಮನುಕುಲವನ್ನು ಕಾಯ್ದ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನವೆಂದು ಸಂಸ್ಕಾರ ಭಾರತಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಾಹಿತ್ಯ ವಿಭಾಗ ಶ್ರದ್ಧಾಸುಮನ ಸಮರ್ಪಿಸಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಸಾಮಾಜಿಕ ಮಾಧ್ಯಮಗಳ ದಿನಾಚರಣೆ. ನಾಗರಿಕ ಪತ್ರಿಕೋದ್ಯಮಕ್ಕೆ ಬಲ ತುಂಬಿದ ದ್ವಿಮುಖ ಹಾಗೂ ಸಂವಾದಿ ಸಂವಹನ ಸಾಧ್ಯವಾಗಿಸಿದ ಸಾಮಾಜಿಕ ಮಾಧ್ಯಮಗಳ ಜವಾಬ್ದಾರಿಯುತ ಹಾಗೂ ಹಿತಮಿತ ಬಳಕೆಗೆ ಯುವಜನ ಜಾಗೃತಿ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ವಚನ ಪಿತಾಮಹ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ನಾಡಿದ್ದು ಜುಲೈ 2 ಬೆಳಗ್ಗೆ 11 ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ. ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 2026 ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಂದರ್ಭೋಚಿತ ಕಲಿಕಾ ಪರಿಕರಗಳು ಮತ್ತು ಸ್ಥಳೀಯ ಆವಿಷ್ಕಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸದವಕಾಶ. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಲಿಕೆ ಕಲಿಕೆಯಲ್ಲಿ ನಿರಂತರ ಆಸಕ್ತಿ ಬೆಳೆಸಲು ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಈ ಸಮ್ಮೇಳನ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಅನುಷಾ ನರಸಿಂಹಮೂರ್ತಿ ರಾಜೂರ್, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅನುಷಾ ರಾಜೂರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಂಧ್ರಪ್ರದೇಶ ಕುಪ್ಪಂನಲ್ಲಿ ರಾಷ್ಟ್ರೀಯ ಮಟ್ಟದ ಇನೋವೇಟಿವ್ ಎಜುಕೇಷನಲ್ ಕಾನ್ಕ್ಲೇವ್ ನಲ್ಲಿ ಭಾಗವಹಿಸಿದ್ದೆ. ಗಣಿತ ಅಂದ್ರೆ ನನ್ಗೆ ತುಂಬಾ ಕಷ್ಟವಾದ ಸಬ್ಜೆಕ್ಟ್ ಆಗಿತ್ತು. ಅದನ್ನ ನಾನು ಅಲ್ಲಿ ಹೋಗಿ ಹೇಗೆ ಓದ್ಬೇಕು, ಅದನ್ನ ಹೇಗೆ ಸರಳವಾಗಿ ಇದ್ ಮಾಡ್ಬೇಕು, ಅದಕ್ ತಕ್ಕಂಗೆ ಮಾಡೆಲ್ ಇತ್ತು. ತುಂಬಾ ನಾಲೆಜ್ ಫುಲ್ ಆಗಿ ನಾನು ವಾಪಸ್ ಬಂದೆ. ಜ್ಞಾನದಲ್ಲಿ ತುಂಬಾ ಮಾಡೆಲ್ಸ್ ಮಾಡಿದ್ರು, ಟೀಚರ್ಸ್ ಇದ್ರು ನಮ್ಗೆ ಅದನ್ನ ಗೈಡ್ ಮಾಡ್ಲಿಕ್ಕೆ. ತುಂಬಾ ಇಂಟ್ರೆಸ್ಟ್ ಇಂದ ಕಲ್ತ್ವಿ. ನನ್ಗೆ ಬೇರೆ ಬೇರೆ ರಾಜ್ಯದ ಸ್ನೇಹಿತರಾದ್ರು, ಅವರ ಕಲ್ಚರ್, ಅವರ ಟ್ರೆಡಿಷನ್, ಅವರ ಭಾಷೆ ನಮ್ಗೂ ಅವ್ರಿಗೂ ತುಂಬಾ ವ್ಯತ್ಯಾಸ ಇತ್ತು. ಅದನ್ನೆಲ್ಲ ಹಂಚ್ಕೊಳ್ ಮುಂದೆ ತುಂಬಾ ಖುಷಿ ಆಯ್ತು. ನಾವೆಲ್ಲರೂ ಒಟ್ಟಿಗೆ ಒಂದು ಪರಿವಾರದ ತರ ಇದ್ವಿ ಅಲ್ಲಿ. ನನ್ಗೆ ತುಂಬಾ ಖುಷಿ ಕೊಡ್ತು ಅದು. ಅಲ್ಲಿ ಹೋಗಿ ಒಂದು ಪ್ಲಾಟ್ಫಾರ್ಮ್ ನಮ್ಮನ್ನ ನಾನು ಹೇಳ್ಕೊಳ್ಳಿಕ್ಕೆ, ನನ್ನನ್ನ ನಾನು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನ ನಾನು ಹೊರಗೆ ತರ್ಕೊಳ್ಳಿಕ್ಕೆ ತುಂಬಾ ಇಷ್ಟ ಆಯ್ತು ನನ್ಗೆ.
0: ಧಾರವಾಡದ ಕುಂಭಾಪುರ ಫಾರ್ಮ್ನಲ್ಲಿ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಆಯೋಜಿಸಿದ್ದ ಸಸ್ಯ ಸಂತೆಯ 3ನೇ ದಿನದ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ಬೆಳಗಾವಿ ಜಿಲ್ಲೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳೇಕರ್ ಚಾಲನೆ ನೀಡಿದರು. ಪ್ರಸಕ್ತ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ವಿವಿಧ ಮುಂಗಾರು ಬೆಳೆಗಳ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭವಾಗಿದೆ. ರೈತರು ವಿಮೆ ಪಡೆಯಲು ಜುಲೈ 31 ಕೊನೆಯ ದಿನ. ರಾಯಚೂರು ಮಹಾನಗರ ಪಾಲಿಕೆ ಕಂದಾಯ ಉತ್ಸವ ನಾಳೆ ಜುಲೈ 1 ಆಗಸ್ಟ್ 11 ನಡೆಯಲಿದೆ ಎಂದು ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಎಲೇಕೇರಿ ಸಮೀಪ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ ಚಾಲನೆ ನೀಡಿದರು. ವನ್ಯಜೀವಿಗಳ ಚಲನವಲನ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಗಾಗಿ

0: ಥರ್ಮಲ್ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೊಳಿಸಲು ಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅವರು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಒಕ್ಕೂಟ ಕಾಸಿಯಾ ವಾರ್ಷಿಕ ಸಭೆಯಲ್ಲಿ ಹುಬ್ಬಳ್ಳಿಯ ಉದ್ಯಮಿ ನಿಂಗಣ್ಣ ಬಿರಾದಾರ್ ನೂತನ ಅಧ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಫೋನಾಯಣ ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
3: ಬೆಳಿಗ್ಗೆ 11 ಗಂಟೆಯ ಸಮಯ, ಡಾಕ್ಟರ್ ಸುರೇಶ್ ಅವರ ನಿವಾಸ. ಮಕ್ಕಳು ಶಾಲೆಗೆ, ಗಂಡನು ಕೆಲಸಕ್ಕೆ ಹೋಗಿರುತ್ತಾನೆ. ಸುರೇಶನ ಪತ್ನಿ ಹೇಮಾ ಸೋಫಾ ಮೇಲೆ ಕುಳಿತು ಪತ್ರಿಕೆ ಓದುವುದರಲ್ಲಿ ತಲ್ಲೀನಳಾಗಿದ್ದಾಳೆ.
4: ಅಲ್ಲ, ಈ ಪೋಸ್ಟ್ಮ್ಯಾನ್ಗೆ ಬುದ್ಧಿ ಇಲ್ವಾ ಅಂತೀನಿ. ಆ ಪೋಸ್ಟ್ ಬ್ಯಾಗು ಗೇಟಿಗೆ ತಗ್ಲು ಹಾಕಿದೀನಿ, ಅದ್ರೊಳಗೆ ಹಾಕೋದಲ್ವಾ? ಸುಮ್ನೆ ಕೂಗ್ತಿದ್ದಾನಪ್ಪ.
5: ಮೇಡಮ್ ಮೇಡಮ್, ಹೊರಗ್ ಬನ್ನಿ, ನಿಮ್ಗೆ ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ, ಬೇಗ ಬನ್ನಿ ಮೇಡಮ್, ನನ್ಗೆ ಇವತ್ತು ಡಬಲ್ ಡ್ಯೂಟಿ ಬೇರೆ ಇದೆ.
4: ಫೋನ್ ಬಂದಿದ್ದೇ ಬಂದಿದ್ದು, ಪತ್ರಗಳ ವ್ಯವಹಾರನೇ ಕಡಿಮೆ ಆಗ್ಬಿಟ್ಟಿದೆ. ಯಾರೂ ಪತ್ರಗಳನ್ನೇ ಬರೆಯೋಲ್ಲ. ಮುಂಚೆ ಎಲ್ಲ ಆಗಿದ್ರೆ ಪೋಸ್ಟ್ ಕಾರ್ಡ್, ಇನ್ಲೈನ್ ಲೆಟರ್ ಅಂತ ಏನಾದ್ರೂ ಬರೆದ್ ಹಾಕೋರು, ಈಗ ಅವೆಲ್ಲ ಇಲ್ಲ. ಈಗೇನಾದ್ರೂ ಬಂದ್ರೆ ಫೋನ್ ಬಿಲ್ಲೋ ಅಥವಾ ವಾಟರ್ ಬಿಲ್ಲೋ ಬರಬೇಕಷ್ಟೆ, ಇಲ್ಲ ಅಂದ್ರೆ ನಮ್ಮ ಮನೆಯವರ ಆಫೀಸ್ಗೆ ಸಂಬಂಧಪಟ್ಟಿದ್ದು ಪತ್ರಗಳು ಬರಬೇಕು.
5: ಮೇಡಮ್ ಬನ್ನಿ ಮೇಡಮ್, ರಿಜಿಸ್ಟರ್ ಪೋಸ್ಟ್ ಬಂದಿದೆ.
4: ಈ ಪೋಸ್ಟ್ಮ್ಯಾನ್ ರಿಜಿಸ್ಟರ್ಡ್ ಪೋಸ್ಟ್ ಅಂತಿದಾನಲ್ಲ, ಯಾವುದು ಇಂಪಾರ್ಟೆಂಟ್ ಇರಬಹುದು ಅನ್ಸತ್ತೆ. ಹಾ, ಬಂದೇಪ್ಪ, ಬಂದೇ ಬಂದೇ, ರಿಜಿಸ್ಟರ್ಡ್ ಪೋಸ್ಟ್ ಅಂದೆ ಅಲ್ವಾ. ಒಂದ್ ನಿಮಿಷ, ಪೆನ್ ತರ್ತೀನಿ ತಡಿಯಪ್ಪ.
5: ಪರವಾಗಿಲ್ಲ, ಬನ್ನಿ ಮೇಡಮ್, ಪೆನ್ ನಾನೇ ಕೊಡ್ತೀನಿ. ತಗೊಳ್ಳಿ, ಇದಕ್ಕೊಂದ್ ಸೈನ್ ಹಾಕ್ಬಿಡಿ. ಇಮೇಲ್, SMS ಎಲ್ಲ ಬಂದು ಈ ಬರೆಯೋ ಅಭ್ಯಾಸನೇ ಕಡಿಮೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಜನ.
4: ಹೌದಪ್ಪ, ನೀ ಏನೇ ಹೇಳು, ಈ ಜನಕ್ಕೆ ಏನ್ ಅನ್ಸುತ್ತೋ ಆಗ್ಲೇನೆ ಫಟಾಫಟ್ ಅಂತ ಈ ಮೊಬೈಲ್ ತಗೊಂಡು ಮೆಸೇಜ್ ಮಾಡಿದ್ರೆ ಮುಗ್ದೋಯ್ತು ನೋಡು, ಕಾಯೋದೇ ಬೇಡ.
5: ನೀವ್ ಏನೇ ಹೇಳಿ ಮೇಡಮ್, ಪತ್ರ ಬರೀತಿದ್ ಕಾಲ ನೆನ್ಸ್ಕೊಂಡ್ರೆ ಆ ಏನೋ ಒಂಥರ ಖುಷಿ, ಮನ್ಸುಗೊಂಥರ ಮುದ. ಆ ಮೇಡಮ್, ಒಂದ್ ಲೋಟ ನೀರ್ ಕೊಡ್ತೀರಾ?
4: ಹಾ, ಅಲ್ಲೇ ಇದೆ ನೋಡಪ್ಪ, ಪೋರ್ಟಿಕೋದಲ್ಲಿ ನಮ್ಮ ಓನರ್ ಅಕ್ವಾಗಾರ್ಡ್ ಹಾಕ್ಸಿದಾರೆ, ಅಲ್ಲೇ ಗ್ಲಾಸ್ ಕೂಡ ಇಟ್ಟಿದ್ದೀನಿ, ಕುಡಿಯಪ್ಪ. ನೀವೇನಾದ್ರೂ ಬಾಟ್ಲು ತಂದಿದ್ರೆ ತುಂಬಿಸ್ಕೊಳ್ಳಿ, ಬೇಕಾಗತ್ತೆ. ಯಾರ್ ಬರ್ದಿರೋದು? ಅಕ್ಷರ ನೋಡಿದ್ರೆ ಮಾವನವ್ರದ್ ಇದ್ದಾಗಿದೆಯಲ್ಲ. ಫೋನ್ ಬಂದಾಗಿಂದ ಅವ್ರು ಪತ್ರ ಬರೆಯೋದೇ ಕಡಿಮೆ ಆಗಿತ್ತು. ಅಂತದ್ರಲ್ಲಿ ಈಗ ಪತ್ರ ಬರೆಯುವಂತ ಅರ್ಜೆಂಟ್ ಏನಿತ್ತು? ಅದು ರಿಜಿಸ್ಟರ್ಡ್ ಪೋಸ್ಟ್. ಸರಿ, ನಾನೇ ಓಪನ್ ಮಾಡಿ ಓದ್ತೀನಿ. ಚಿರಂಜೀವಿ ಸುರೇಶನಿಗೆ ಆಶೀರ್ವಾದಗಳು. ಈ ಕಾಗದ ಕಂಡ ಕೂಡಲೇ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರುವುದು, ಮಿಕ್ಕೆಲ್ಲ ವಿಷಯವೂ ಮುಖತಃ. ಇಂತಿ ನಿನ್ನ ತಂದೆ ಬೀರಪ್ಪ. ಓಹೋ, ಇದೇನಪ್ಪ ವಿಷಯ ಹೀಗಿದೆ? ಸರಿ, ಇವ್ರು ಬರ್ಲಿ, ಏನ್ ಹೇಳ್ತಾರೋ ನೋಡೋಣ. ಯಾರಿಗ್ ಗೊತ್ತು, ವಯಸ್ಸಾದವ್ರ ಆಲೋಚನೆ. ಏನ್ರಿ ಇಷ್ಟ್ ಬೇಗ ಬಂದ್ಬಿಟ್ರಿ?
6: ಇಲ್ಲಿ ಪಕ್ಕದ ಊರಲ್ಲಿ ಯಾವ್ದೋ ಹೊಸಿಗೆ ಹುಷಾರಿರ್ಲಿಲ್ಲ, ಟ್ರೀಟ್ಮೆಂಟ್ ಕೊಡಕ್ಕೆ ಅಂತ ಹೋಗಿದ್ದೆ.
4: ಹೌದಾ, ಏನಂತೆ?
6: ಏನಿಲ್ಲ.

0: ಏನೋ ಡಿಸ್ಟೋಕಿಯಾ ಅಂತೆ. ಪಾಪ ಡಿಲಿವರಿ ಸಮಯ ಅಲ್ವಾ, ಏನೋ ಸಮಸ್ಯೆ ಇದೆ. ಹೋಗ್ ಬರ್ತೀನಿ, ಜಲ್ದಿ ಅಡಿಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ತೀನಿ ಆಯ್ತಾ?
1: ಸರಿ ರೀ.
0: ಏ ಹೇಮಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಊಟ ಹಾಕು ಅಂತ ಹೇಳ್ದೆ ಅಲ್ವಾ, ಸುಮ್ನೆ ಕೂತ್ಬಿಟ್ಟೆ. ಏನ್ ಸಮಾಚಾರ?
1: ಏನೂ ಇಲ್ಲ ರೀ. ಬೆಳಿಗ್ಗೆ ನಿಮ್ ತಂದೆದು ಒಂದ್ ಪತ್ರ ಬಂದಿದೆ.
0: ಹೌದಾ? ಈ ಫೋನ್ ಬಂದ್ರು ಕೂಡ ನಮ್ಮ ಅಪ್ಪ ಇನ್ನು ಪತ್ರ ಬರೆಯೋದ್ ನಿಲ್ಸಿಲ್ವಾ? ಸುಮಾರು ದಿನಗಳಿಂದ ನಮ್ಮ ಅಪ್ಪ ಫೋನೇ ಮಾಡಿಲ್ಲ. ಅಂತದ್ರಲ್ಲಿ ಅದೇನು ಆಶ್ಚರ್ಯ? ಪತ್ರ ಬರೆದು ಬಿಟ್ಟಿದಾರಲ್ಲ, ಏನಿದೆ ಅದ್ರಲ್ಲಿ ನೋಡ್ದ?
1: ಆಶ್ಚರ್ಯ ಅಂತೀರಾ, ತಗೊಳ್ಳಿ ಈ ಪತ್ರ ಓದಿ. ಅದ್ರಲ್ಲಿರೋ ವಿಷಯ ಇನ್ನೂ ಆಶ್ಚರ್ಯ ಅನ್ಸತ್ತೆ ನಿಮ್ಗೆ.
0: ಏನ್ ಹೇಮಾ ಹೀಗೆ ಹೇಳ್ತಿದ್ಯಾ? ಆಶ್ಚರ್ಯ ಅಂತಿದ್ಯಾ, ವಿಷಯ ಅಂತಿದ್ಯಾ? ಇರ್ಲಿ, ಇದೇನೆ ಯಾವತ್ತು ಇಲ್ದಿದ್ ನಮ್ಮಪ್ಪ ಈ ರೀತಿ ಪತ್ರ ಬರೆದಿದ್ದಾರೆ. ಹೋದ್ ಸಾರಿ ಊರಿಗೆ ಹೋಗಿದ್ದಾಗ ನಿನ್ನ ಮಾತು ಕೇಳ್ಕೊಂಡು ಹಣ ಕೇಳ್ಬಿಟ್ಟೆ. ಆ ವಿಚಾರ ಬೇಜಾರು ಮಾಡ್ಕೊಂಡಿದಾರೇನೋ ಅಂತ ಅನ್ಸುತ್ತೆ. ಈಗ ನೋಡು ಈ ತರ ಪರಿಣಾಮ ಬೀರ್ತಾ ಇದೆ.
1: ಹೇ ಸುಮ್ನೆ ರೀ, ನಾನು ಅಂತದೇನ್ ಕೇಳ್ಬಾರ್ದು ಕೇಳಿ ಅಂತ ನಿಮ್ಗೆ ಹೇಳ್ಕೊಟ್ಟೆ? ಅದು ಈಗಿನ ಕಾಲದಲ್ಲಿ ಮಕ್ಕಳು ಬೆಳೆದಂತೆಲ್ಲ ಎಷ್ಟು ಖರ್ಚಿರುತ್ತಲ್ವಾ ನಮ್ಗುನು. ಇದ್ದದ್ರಲ್ಲಿ ಒಂದು ನೆಲೆ ಮಾಡ್ಕೊಳ್ಳೋಣ ಅಂತ ಹೇಳದ್ನಪ್ಪ, ಅದೇನ್ ಮಹಾ ತಪ್ಪು? ಅಷ್ಟಕ್ಕೂ ನಾವ್ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತಲ್ವಾ. ಅದಕ್ಕೆ ಮಾವನವ್ರ ಹತ್ರ ಸ್ವಲ್ಪ ಹಣ ಕೇಳಿ ಇಂದೆ. ಅಷ್ಟಕ್ಕೂ ಅವ್ರೇನ್ ಬೇರೆಯವ್ರೇನಲ್ವಲ್ಲ.
0: ಸದ್ಯಕ್ಕೆ ಚರ್ಚೆ ಏನ್ ಬೇಡ, ಬೆಳಗ್ಗೆ ಬೇಗ ಹೊರಡೋಣ. ಹೇಗಿದ್ರು ಮಕ್ಕಳಿಗೆ ನಾಳೆಯಿಂದ ರಜೆ ತಾನೇ.
1: ನೀವ್ ಹೇಳೋದು ಸರಿನೇ. ಅದೇನೋ ವಿಷಯ ಮುಖತಃ ಅಂತ ಬರ್ದಿದಾರಲ್ಲ, ಅದಕ್ಕೆ ಊರಿಗೆ ಹೋಗಿ ಮಾತಾಡ್ಕೊಂಡ್ ಬರೋಣ.
0: ಈಗ ನನಗೆ ಸಮಯ ಕೂಡ ಆಗ್ತಾ ಇದೆ, ಡ್ಯೂಟಿ ಹೋಗ್ಬೇಕು. ಊಟ ಹಾಕೊಡು, ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ.
1: ಹಾ ಸರಿ ಬನ್ನಿ.
2: ಹಳ್ಳಿಯ ಮನೆ ವರಾಂಡದಲ್ಲಿ ಸುರೇಶನ ತಂದೆ ಬೀರಪ್ಪ, ಅದೇ ಊರಿನ ಸಾಹುಕಾರ ಮುನಿಯಪ್ಪನೊಡನೆ ಮಾತುಕತೆ ನಡೆಸಿದ್ದಾರೆ.
0: ನನ್ನ ಕಾರಿನ ಶಬ್ದ ಕೇಳಿದ್ರೆ ಸಾಕಿತ್ತು. ಬಾಗಿಲ ಹತ್ತಿರ ಬಂದು ನಿಲ್ತಿದ್ರು ಅಮ್ಮ. ಯಾಕೆ ಆಚೆಗೆ ಬರ್ಲಿಲ್ವಲ್ಲ, ಇವತ್ತೇನಾಯ್ತು?
1: ಹೌದು ರೀ, ನಂಗೂ ಯಾಕೋ ಹಾಗೆ ಅನ್ನಿಸ್ತಿದೆ.
0: ಹೇಮಾ, ನನಗ್ಯಾಕೋ ಭಯ ಆಗ್ತಾ ಇದೆ. ನೀನು ಮಕ್ಕಳನ್ನ ಕರ್ಕೊಂಡು ಒಳಗೆ ಹೋಗು, ನಾನು ಇಲ್ಲೇ ಪಕ್ಕದಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತೀನಿ, ಏನಾಗಿದೆ ನೋಡೋಣ.
1: ಬೇಡ ರೀ, ನೀವು ಬನ್ನಿ, ಒಟ್ಟಿಗೆ ಒಳಗೆ ಹೋಗೋಣ. ಮನೇಲಿ ಶಬ್ದನೇ ಕೇಳಿಸ್ತಿಲ್ಲ, ನನಗೂ ಯಾಕೋ ಭಯ ಆಗ್ತಿದೆ ರೀ.
0: ಸರಿ ಇಲ್ಲೇ ನಿಲ್ಲು, ಕಾರ್ ಪಾರ್ಕ್ ಮಾಡಿ ಬರ್ತೀನಿ.
2: ಸುರೇಶ ತಳಮಳದಿಂದ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹಳ್ಳಿ ಮನೆಯೊಳಗೆ ಪ್ರವೇಶಿಸುತ್ತಾನೆ. ಎದುರಿಗೆ ಸಾಹುಕಾರ ಬರುತ್ತಾನೆ.
0: ಓ ಸಾಹುಕಾರ, ಚೆನ್ನಾಗಿದ್ದೀರಾ? ಇದೇನಪ್ಪ ಯಾವಾಗ್ಲೂ ಚೆನ್ನಾಗಿ ಮಾತಾಡ್ತಿದ್ರು, ಯಾಕೋ ಸಾಹುಕಾರರು ಮುನ್ಸ್ಕೊಂಡವ್ರಲ್ಲ, ಏನ್ ವಿಷಯ ಇರ್ಬೋದು?
3: ಓಹೋಹೋಹೋ, ಮಕ್ಕಳ ಬಂದ್ರ? ಈ ಸ್ಕೂಲ್ಗೆ ರಜಾ ಏನ್ರಪ್ಪ? ಒಳಗೋಗ್ರಿ, ಅಜ್ಜಿ ರೊಟ್ಟಿ ಹಾಕ್ತವಳೆ, ತಿನ್ನೋಗ್ರಿ.
0: ಅಪ್ಪ
3: ಏನು?
0: ಏನಪ್ಪ ಪತ್ರ ಕಂಡು ಕೂಡ್ಲೆ ಬನ್ನಿ ಅಂತ ಬರ್ದಿದ್ರಲ್ಲ, ಏನ್ ವಿಷಯ ಅಂತ ಅರ್ಜೆಂಟ್ ಏನಿತ್ತು?
3: ಮೊದಲು ತಿಂಡಿ ಕಾಫಿ ಆಗ್ಲಿ, ಆಮ್ಯಾಕ್ ಕೂತು ಮಾತಾಡೋಣ. ಒಳಗೋಗಿ, ನಿಮ್ಮ ಅವ್ವ ಕಾಯ್ತಾವಳೆ.
4: ಬವ್ವಯ್ಯಮ್ಮ ಚಂದಕ್ಕಿದ್ದೀಯಾ? ಓ ಬಾಮಗ, ಕೈ ಕಾಲು ತೊಳೆದ್ರಾ ನೀ? ವಾ, ಈಗ ನಿಮ್ಗಿಷ್ಟ ಅಂತ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿವ್ನಿ. ಅದೋ ನೋಡು, ಮಕ್ಕಳಾಗ್ಲೇ ತಟ್ಟೆಗೆ ಹಾಕಿಸ್ಕೊಂಡು ಅವ್ ಮುತ್ತಾಜಿ ತಾವು ಹೋದ್ವು.
0: ತಿಂಡಿ ಮಾತು ಹಂಗಿರ್ಲಿ, ನಾವಂತೂ ಅಪ್ಪನ ಕಾಗದ ನೋಡಿ ಎದ್ವೋ ಬಿದ್ವೋ ಅಂತ ಓಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಆರಾಮಾಗದೆ. ಅಲ್ಲ, ಗೋವಿಂದಗೇನಾದ್ರೂ ಹೆಣ್ಣು ನೋಡುವ ಪ್ಲಾನ್ ಮಾಡ್ಕೊಂಡಿದ್ರೆ ಏನು? ಹಾಗೆ ಹೇಳಿದ್ರೆ ನಾವು ಬರಕಿಲ್ಲ ಅನ್ಬಿಟ್ಟು ಈ ತರ ಟೆಲಿಗ್ರಾಮ್ ಕಳ್ಸಿದ್ರ ಹೆಂಗೆ?
4: ಇಲ್ಲ ಕಣ್ಮಗ, ಗೋವಿಂದನ್ಗೇನು ಹೆಣ್ಣು ನೋಡೋ ಸುದ್ದಿ ಸದ್ಯಕ್ಕಿಲ್ಲ ಬಿಡು.
0: ಹಾಗಾದ್ರೆ ಆ ಪತ್ರದ ಕತೆ ಏನು?
4: ಏನ್ ಪತ್ರ ಮಗ?
0: ಅದೇ ಕಣಮ್ಮ, ಟೆಲಿಗ್ರಾಮ್ ಕಳ್ಸಿದ್ರಲ್ಲ, ಬೇಗ ಬನ್ನಿ ಮಾತಾಡಕದೆ ಅಂತ.
4: ಅಯ್ಯೋ ಅದೇನೋ ನಂಗೆ ಗೊತ್ತಿಲ್ಲ ಕಣಪ್ಪ, ನಿಮ್ಮ ಅಪ್ಪನ್ನ ಕೇಳ್ಕೊ ಹೋಗು.
0: ಅದ್ಯಾಕಮ್ಮ, ಮಾತಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಟೆಲಿಗ್ರಾಮ್ ಕೊಟ್ಟು ಯಾಕೆ ಕರ್ಸ್ಬೇಕಿತ್ತು? ಹಾಸ್ಪಿಟಲ್ ಎಷ್ಟು ಕೆಲ್ಸಗಳಿತ್ತು ಗೊತ್ತಾ ನನಗೆ? ಅದು ಎಮರ್ಜೆನ್ಸಿ ಬೇರೆ, ರಜಾ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರು ನೆಟ್ಟ

0: ಮಾತಾಡ್ತಾನೆ ಇಲ್ಲ. ಹೇ ಹೇಮ, ನಡಿ ವಾಪಸ್ಸು, ಊರ್ಗ ಹೋಗಣ, ಬೇಕಾದಷ್ಟು ಕೆಲ್ಸಗಳವೆ.
1: ರೀ, ಯಾಕ್ರಿ ಹಂಗೋಗಾಡ್ತೀರಾ? ಸಮಾಧಾನವಾಗಿರ್ರಿ, ವರಂಡದಲ್ಲಿ ಮಾವನವ್ರು ಕೂತಿದ್ದಾರೆ, ಹೋಗಿ ನಿಧಾನವಾಗಿ ಮಾತಾಡಿ, ರೇಗಾಡ್ಬೇಡಿ.
0: ಅಪ್ಪ
2: ಬಾರಪ್ಪ ಬಾ, ಆಯ್ತ ಕಾಫಿ ತಿಂಡಿ? ಏಮವ್ವ ಹೆಂಗಿದ್ಯವ್ವ?
1: ಚೆನ್ನಾಗಿದ್ದೀನಿ ಮಾವ, ನೀವ್ ಹೆಂಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ. ಮಕ್ಕಳಲ್ಲಿ ಓ ಮುತ್ತಜ್ಜಿತ ಹೊಂಟೋಗ್ಬಿಟ್ರ?
0: ಕಾಫಿ ತಿಂಡಿ ವಿಷಯ ಹಂಗಿರ್ಲಿ ಕಣಪ್ಪ, ನಿಮ್ ಪತ್ರದ ವಿಷಯಕ್ ಬನ್ನಿ. ಏಕಾಏಕಿ ನಮ್ಮನ್ನ ಬರ ಹೇಳಿದ್ ಯಾಕೆ? ಬಂದಾಗಿಂದ ನೋಡ್ತಾ ಇದ್ದೀನಿ, ನಮ್ ಧ್ವನಿ ಕೇಳಿದ್ರೆ ಸಾಕು ಓಡ್ ಬರ್ತಿದ್ರು ಅಮ್ಮ, ಆದ್ರೆ ಇವತ್ತು ಹೊರಗೆ ಬರ್ಲಿಲ್ಲ. ಆದಿರ್ಲಿ, ಮಾತು ನೆಟ್ಗೂ ಆಡ್ತಿಲ್ಲ. ಏನಾದ್ರೂ ಹೇಳಿದ್ರೆ ನನಗೇನು ಕೇಳ್ತೀಯ, ನಿಮ್ಮ ಅಪ್ಪನ ಕೇಳು, ನಿಮ್ಮ ಅಪ್ಪನ ಕೇಳು ಅಂತಾರೆ. ನನಗಂತೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ.
2: ನಿಂಗೆಂಗ ಅರ್ಥ ಆಗತ್ತಪ್ಪ, ನೀನೇನಿದ್ರು ಪಶುವೈದ್ಯ ಅಲ್ವಾ? ಮನುಷ್ಯನ ಸಂಪರ್ಕ ಆಗ್ಲಿ, ಅವರೊಡನೆ ಹೇಗ್ ನಡ್ಕೋಬೇಕು ಅನ್ನೋದಾಗ್ಲಿ, ಎಲ್ಲ ನಿಂಗೆಂಗಪ್ಪ ಗೊತ್ತು? ಎಲ್ಲ ರೀತಿ ನೀತಿನ ನೀನ್ ಮರ್ತೇ ಬಿಟ್ಟಿದ್ಯಾ? ಇನ್ನು ನನ್ ಮೊಮ್ಮಕ್ಕಳಂತೂ ಎಷ್ಟು ಒಳ್ಳೆಯರಾಗಿದ್ರು, ಹಿರಿಯರು ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು, ಈಗ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡೋದನ್ನ ಕಲ್ತ್ಬಿಟ್ಟವ್ರೆ.
0: ಅಪ್ಪ ಏನ್ ಹೇಳ್ತಿದ್ಯಾ ನೀನು?
2: ಸ್ವಲ್ಪ ತಡಿ ಮಗ, ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕ. ನಾವಿರ್ಲಿ, ನಮ್ಮೂರಿನ ಸಾವುಕಾರರು ಅದೇ ನೀನೀಗ ನೋಡಿದ್ಯಲ್ಲ, ಗೊತ್ತಿಲ್ವಾ?
0: ಇಷ್ಟ ದಿವಸ ಮಾತಾಡ್ತಿದ್ರು, ನನ್ ನೋಡ್ರು ನೋಡ್ದಂಗ್ ಹೋಯ್ತಾರ ಅವರು.
2: ಅವ್ರು ನಿಂತಾವ ಯಾವ್ದೋ ವಿಷಯ ಕೇಳೋಕೆ ಅಂತ ಹೋಗಿ ಈ ಫೋನ್ನಲ್ಲಿ ಬಾಯಿ ಬಂದಾಗ ಬೈದಿಯಂತೆ. ಛೇ ಛೇ ಛೇ, ನನಗೆ ನಿನ್ ವರ್ತನೆ ನಾಚಿಕೆ ತರ್ತಿದ್ಯಪ್ಪ. ಏನೋ ನನ್ ಮಗ ಓದ್ದೋನು, ಒಳ್ಳೆ ಕೆಲಸದಲ್ಲಿರೋನು ಅಂದ್ಕೊಂಡಿದ್ದೆ, ನೀ ಹಿಂಗ ಮಾಡೋದು? ನಿಂಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು ಮಗ. ಅಲ್ಲ, ನೀನ್ ಕೇಳ್ದಾಗ ನಾವು ದುಡ್ಡು ಕೊಡ್ಲಿಲ್ಲ ಅಂತ ನೀ ಹಿಂಗೆಲ್ಲ ಅಗೌರವಾಗಿ ನಡ್ಕೊಳ್ಳೋದ? ಈಗೆಲ್ಲ ಮಾತಾಡೋದ ನೀನು?
3: ಏನ್ ಮಗ ಸುರೇಶ, ಕುಡಿಯೋದ್ ಗಿಡಿಯೋದ್ನೇನಾರು ಕಲ್ತ್ ಬಿಟ್ಟಿದ್ಯೇನೋ? ಬಾಯಿಗ್ ಬಂದಂಗೆ, ಒಂದಕ್ಕೊಂದ್ ಸಂಬಂಧ ಇಲ್ದಂಗೆ ಏನೇನೋ ಮಾತಾಡ್ತಿ ಅಂತಲ್ಲೋ.
0: ಅಮ್ಮ ಅಪ್ಪ, ನೀವ್ ಯಾವ ವಿಷಯ ಮಾತಾಡ್ತಾ ಇದ್ದೀರಿ, ಏನ್ ಹೇಳ್ತಿದ್ದೀರಿ? ನನಗೊಂದು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳಬಾರ್ದಾ? ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಹೇಳಿ, ನಾನ್ ಚಿಕ್ಕವನು, ಖಂಡಿತ ತಿದ್ಕೋತೀನಿ. ಅದಕ್ಕೆ ಯಾಕೆ ಈ ತರ ಅಳ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಿ? ನನ್ಗೆ ಗೊತ್ತಿದ್ದಂಗೆ ನಾನು ಏನು ತಪ್ಪು ಮಾಡ್ದಂಗೆ ಇಲ್ವಲ್ಲ ನಾನು, ಅದೇನು ಕರೆಕ್ಟಾಗಿ ಹೇಳ್ತೀರಾ?
4: ಅಣ್ಣ, ಮನೆಗೆ ಹಿರಿಯವನಾಗಿ ಎಲ್ರನ್ನೂ ತಿದ್ದಿ ನಡೆಸ್ಬೇಕಾದವನು ನೀನೇ ಹೀಗೆ ಮಾಡಿಬಿಟ್ರೆ ಹೆಂಗೆ? ಇನ್ನು ತಿದ್ಕೊಳ್ಳೋರ್ ಗತಿ ಏನು?
0: ಲೋ ಗೋವಿಂದ, ಎಲ್ಲರೂ ಏನೇನೋ ಮಾತಾಡ್ತಿದ್ದಾರೆ, ಒಂದು ಗೊತ್ತಾಗ್ತಿಲ್ಲ ಕಣೋ. ನೀನಾದ್ರೂ ಹೇಳೋ, ಅದೇನಂತ ಅರ್ಥ ಆಗೋಕೆ ಹೇಳೋ.
4: ತಗೊಳ್ಳಿ ಅದಕ್ಕೆ ದುಡ್ಡು. ಅಣ್ಣ ಹೋದ್ ಸಾರಿ ಊರಿಗೆ ಬಂದಾಗ ಹಣನೆಲ್ಲ ಜಮೀನಿನ ಕೆಲ್ಸಕ್ಕೆ ಹಾಕಿದ್ವಿ, ಅದಕ್ಕೆ ಕೊಡಕ್ಕಾಗ್ಲಿಲ್ಲ. ಆದ್ರೆ ಅದಕ್ಕೆ ಅಣ್ಣ ಹಾಗೆಲ್ಲ ಮಾತನಾಡಬಾರ್ದಾಗಿತ್ತು.
1: ಅಲ್ಲಪ್ಪ ಗೋವಿಂದ, ನಾವು ನಿಮ್ಗೆ ದುಡ್ಡು ಕೇಳಿದ್ದು ನಿಜ, ಹಾಗಂತ ನಿಮ್ಮಣ್ಣ ಬಾಯಿಗೆ ಬಂದ ಹಾಗೆ ಯಾರಿಗೂ ಮಾತಾಡಿಲ್ಲಪ್ಪ, ಸತ್ಯ ಕಣೋ ಗೋವಿಂದ.
4: ಹೌದು ಅತ್ಗೆ, ನೀವು ಈಗ ನಯವಾಗಿ ಹೇಳ್ಬಿಟ್ರೆ ನಾವು ನಂಬ್ಕೋಬೇಕಾ? ಇತ್ತೀಚೆಗೆ ಫೋನ್ ಮಾಡಿದಾಗೆಲ್ಲ ಅಣ್ಣ ಒಳ್ಳೆ ಕುಡ್ದವ್ರ ತರ ಹುಚ್ಚು ಹುಚ್ಚಾಗಿ ಬಾಯಿಗೆ ಬಂದಂಗ ಮಾತನಾಡ್ತಾ ಇದ್ನಲ್ಲ, ಯಾಕೆ? ಅದಲ್ದೆ ಮಕ್ಕಳು ಸಹ ದೊಡ್ಡವ್ರ ಜೊತೆ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಮೊದ್ಲೆಲ್ಲ ನಿಮ್ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾ ಇರ್ಲಿಲ್ವಲ್ಲ.
0: ಛೇ ಹೇಮಾ, ನಾವೆಂತ ಕೆಲಸ ಮಾಡ್ಬಿಟ್ವಿ ನೋಡು. ನಾವು ಮನೆ ಬದಲಾಯಿಸೋ ಬಿಜಿಯಲ್ಲಿ ಹಾಗೆ ನನ್ನ ಆಫೀಸ್ ಮೀಟಿಂಗು ಕಾನ್ಫರೆನ್ಸ್ ಅಂತ ಊರಿನ ಕಡೆ ಗಮನನೇ ಕೊಡಕ್ಕಾಗ್ಲಿಲ್ಲ ನನಗೆ. ಏನಾಗಿದೆ ನೋಡೀಗ?
1: ಹೌದು ರೀ, ನಾವೇ ಇವರಿಗೆ ಫೋನ್ ಮಾಡಿದ್ರೆ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಳ್ತಿರ್ಲಿಲ್ಲ. ಅದು ನಿಮ್ ಬಗ್ಗೆ. ಛೇ, ನಮ್ ಹಳೆ ಮನೆ ಓನರ್ ಮೊಮ್ಮಕ್ಳ ತರ್ಲೆಯಿಂದ ಇಲ್ಲಿ ನಾವೊಂಥರ ತಲೆ ತಗ್ಸೋ ಹಾಗಾಯ್ತು.
0: ಹೋಗ್ಲಿ ಬಿಡು ಹೇಮಾ, ಫೋನ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅವ್ರ ಗಮನಕ್ ತರಬೇಕಿತ್ತಲ್ವಾ?
1: ಅಲ್ಲ ರೀ, ಆಗ ಕಂಟಿನ್ಯೂಸ್ ಆಗಿ ಗವರ್ನಮೆಂಟ್ ಹಾಲಿಡೇಸ್ ಬಂದಿತ್ತಲ್ವಾ, ಹಾಗಾಗಿ 15-20 ದಿವಸ ಲೇಟ್ ಆಗತ್ತೆ ಅಂತ ಟೆಲಿಫೋನ್ ಎಕ್ಸ್ಚೇಂಜ್ನವರು ಹೇಳಿದ್ರಲ್ವಾ. ಈ ನಡುವೆ ಇವರಿಗೆ ಹಳೆ ನಂಬರ್ಗೆ ಕಾಲ್ ಮಾಡಬೇಡಿ ಅಂತ ನಾವು ಹೇಳೋದೇ ಮರ್ತ್ಬಿಟ್ವಿ ಅಲ್ವಾ? ಛ,
2: ಹೋಗ್ಲಿ ಬಿಡವ್ವ, ಈಗ ಹೊಸ ನಂಬರ್ ಕೊಡ್ರಿ.
0: ಅಪ್ಪ ತಪ್ಪು ನಮ್ಮಿಂದ ಆಗಿದೆ. ಏನಂದ್ರೆ ಫೋನನ್ನ ನಾವು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು, ಮಾಡಲಿಲ್ಲ. ಹಳೆ ಮನೆ ಓನರ್ ಬಂದ್ಮೇಲೆ ಅವರು ಅವ್ರ ಮಕ್ಕಳು ಬರೀ ತಲಾಟೆ ಮಾಡ್ತಾ ಇದ್ವು. ಈ ತರ ನಿಮ್ ಫೋನ್ ಬಂದಾಗೆಲ್ಲಾನು ಕೂಡ ಹಿಂಗ್ ಮಾಡಿದ್ದಾರೆ. ಅವ್ರು ನಮ್ಗೆ ಅಂತಲ್ಲ, ಎಲ್ರಿಗೂ ಕೂಡ ಹಂಗೇನೆ. ಅದರಿಂದ

0: ಮೋಸ್ಟ್ಲಿ ನಿಮಗೆ ಸಮಸ್ಯೆ ಉಂಟಾಗಿದೆ, ಅದಕ್ಕೆ ನಾನು ವಿಷಾದಿಸ್ತೇನೆ ಅಪ್ಪ.
1: ರೀ ಅದೇ ರೀ, ನೀವು ಫಸ್ಟ್ ಟೈಮ್ ಹಳ್ಳಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಲ್ಲ, ಅವಾಗ್ಲೂ ಹಿಂಗೆ ಅಲ್ವಾ ನಿಮಗಾಗಿದ್ದು? ಆ ಊರಿನ ಹುಡುಗರು ಲ್ಯಾಂಡ್ ಲೈನ್ ಅಲ್ಲಿ.
0: ಅಪ್ಪ, ಈ ಲ್ಯಾಂಡ್ ಲೈನ್ ಇಂದ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಮಂಗ್ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಈ ವಿಚಾರ ಎಲ್ಲ ಅವಳು ಹೇಳಿದ್ದೆ. ಅದೇನಾಯ್ತಂದ್ರೆ,
2: ಸಾ ಹಲೋ ಸಾರ್.
0: ಯಾರಪ್ಪ?
2: ಓ ಸಾ, ನೀವು ಧನಿನ್ ಡಾಕ್ಟರ್ ಅಲ್ವಾ?
0: ಹೌದಪ್ಪ. ನೀ ಯಾರು, ಯಾವೂರು?
2: ಏ ಇಲ್ಲೇ ನಾನು ಕಂಚಿನಕಟ್ಟೆ ಕಡೆ ಒಂದು. ಸಾ
0: ಹೌದಾ? ಸರಿ, ಏನಾಯ್ತು ಹೇಳು.
2: ಸಾ ನಮ್ಮ ಹಸ ಮೇವನೇ ತಿಂತ ಇಲ್ಲ ಸಾ.
0: ಯಾವಾಗಿಂದ? ಯಾವ್ದು ಹಸು? ಎಚ್ ಎಫ್ ಓ ನಾಟಿನ?
2: ಎಚ್ ಎಫ್ ಸಾ.
0: ಸರಿ, ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡು.
2: ಇಲ್ಲ ಸಾ, ಹಸುಗೆ ಸುಸ್ತಾಯ್ತದೆ. ಏ ರಾತ್ರಿ ಎಲ್ಲ ಹಿಂಡಿ ಬೂಸ ಹಾಕಿದ್ರು ಏನು ತಿಂತಿಲ್ಲ, ಸುಮ್ಮನ್ ಬಿದ್ದದೆ.
0: ಅದಕ್ಕೆ ಇಂಜೆಕ್ಷನ್ ಗ್ಲೂಕೋಸ್ ಬಾಟ್ಲ್ ಹಾಕ್ಬೇಕಣಪ್ಪ. ಅಂದಾಗೆ ಯಾರ ಮನೆಯವ್ರು ನೀವು?
2: ಯಾರ ಮನೆಯವರು ಅಂದ್ರೆ ಊರ್ ಮುನ್ಲ ಪಟೇಲ್ರ ಮನೆಯವ್ರು ಸಾ.
0: ಸರಿ ಬರ್ತೀನಿ ಕಣಪ್ಪ, ಬಿಸಿನೀರ್ ಕಾಯಕ್ ಇಟ್ಟಿರಿ. ಆಯ್ತಾ? ಆಮೇಲೆ ಆ ಊರ್ ಹೋದೆ ಪಟೇಲ್ರ ಮನೆಗೆ ಹಸುಗೆ ಡ್ರಿಪ್ಸ್ ಹಾಕೋಣ ಅಂತ. ಆಗ ಏನಾಯ್ತು ಗೊತ್ತಪ್ಪ, ಆ ಮನೆಯವರು ಸಾರ್ ನಾ ಫೋನೇ ಮಾಡಿರಲ್ಲ ಅಂತಾರೆ. ನಮ್ಮ ಮನೆಗೆ ಯಾವ ಹೊಸನೂ ಕಾಯಿಲೆ ಬಂದಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ, ಚೆನ್ನಾಗಿ ಹಾಲು ಕೊಡ್ತಾ ಇದೆ ಅಂದರು. ಹೌದಾ? ಅಲ್ಲಿ ಫೋನ್ ಮಾಡಿದ್ದೆ ಯಾರು ಅಂತ ಗೊತ್ತೇ ಆಗಿಲ್ಲ, ಸುಮ್ಮನ್ ಬಂದಿದ್ದಾಯ್ತು. ಆಮೇಲೆ ಒಂದು ತಿಂಗಳಾದ್ಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಯಾರ್ದೋ ಮನೆಯಲ್ಲಿ ಬೇಸಿಗೆ ರಜೆಗೆ ಬಂದ ಹುಡುಗರು ಲ್ಯಾಂಡ್ ಲೈನಿಂದ ತಮಾಷೆಗೆ ಎಲ್ರಿಗೂ ಕಾಲ್ ಮಾಡೋದು. ನನಗೆ ಫೋನ್ ಮಾಡಿದ್ರು, ನನ್ನ ಟೈಮು ವೇಸ್ಟು ಅವ್ರ ಟೈಮು ವೇಸ್ಟು. ಅಲ್ಲ ಕಣ ಗೋವಿಂದ, ನೀನು ಇಷ್ಟು ಎಜುಕೇಟೆಡ್ ಆಗಿ ಸ್ವಲ್ಪ ತಾಳ್ಮೆಯಿಂದ ವಿಚಾರ ಮಾಡ್ಬೇಕಲ್ವಾ, ಅಪ್ಪನಿಗೆ ನೀನೇ ಸಮಾಧಾನ ಮಾಡ್ಬೇಕಿತ್ತಲ್ವಾ.
3: ಅದು ಹೌದಣ್ಣ, ಆದ್ರೆ ನಾನ್ ಕಾಲ್ ಮಾಡಿ ಮಾತಾಡುವಾಗ್ಲೂ ಹಂಗೆ ರಫ್ ಆಗಿ ಮಾತಾಡ್ತಿದ್ರಲ್ಲ, ಏನದು, ಯಾರವ್ರು?
0: ಅಯ್ಯೋ ಅದೇ ಕಣೋ, ಹೇಳ್ತೀನಿ ಕೇಳು. ನಮ್ಮನೆಯ ಓನರ್ ಮಗ ಫ್ಯಾಮಿಲಿ ಪೂರ್ತಿ ಶಿಫ್ಟ್ ಮಾಡ್ತೀನಿ ಅಂತಂದ್ರು, ಅದಕ್ಕೆ ನಮ್ಮ ಜಲ್ದಿ ಖಾಲಿ ಮಾಡಿ ಅಂದ್ರು. ಸರಿ, ನನಗೆ ಬೇರೆ 10 ದಿನ ಡೆಲ್ಲಿ ಟ್ರೈನಿಂಗ್ ಇತ್ತಾ, ಹಾಗಾಗಿ ಅರ್ಜೆಂಟ್ ಆಗಿ ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದೆ. ಈ ಶಿಫ್ಟ್ ಬರೋದಲ್ಲಿ ಈ ಫೋನ್ ಎಕ್ಸ್ಚೇಂಜ್ ಮಾಡೋದು ಮರ್ತ್ಬಿಟ್ಟ ನೋಡು.
3: ಮತ್ತೆ ಹೇಳೋದಲ್ವಾ ಅಣ್ಣ ನಮ್ಗೆ?
0: ಹೌದು ಕಣೋ, ಅದಕ್ಕೆ ಲ್ಯಾಂಡ್ ಲೈನ್ ಫೋನ್ ನ ಎಕ್ಸ್ಚೇಂಜ್ ಮಾಡಿದ್ಮೇಲೆ ನಿನಗೆ ಹೇಳಬೇಕಿತ್ತು, ಎಲ್ಲರಿಗೂ ಫೋನ್ ನಂಬರ್ ಕೊಡಬೇಕಿತ್ತು. ನೋಡು, ನಾನು ಬರೋದೆ 15 ದಿನ ಆಗೋಯ್ತಾ, ಅದರಿಂದ ಸಮಸ್ಯೆ ಆಯ್ತು, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಯ್ತು ನೋಡು.
3: ಮತ್ತೆ ನಿನಗೆ ಕಾಂಟ್ಯಾಕ್ಟ್ಗೆ?
0: ಸದ್ಯ ಆಗ ಡಿಪಾರ್ಟ್ಮೆಂಟ್ ಇಂದ ಒಂದು ಮೊಬೈಲ್ ಫೋನ್ ಕೊಟ್ಟಿದ್ರು, ಅದರಿಂದಲೇ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಮನೆಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ.
3: ಮತ್ತೆ ಆ ನಂಬರ್ ನೀನ್ ನನ್ ಕೊಡಬಹುದಾಗಿತ್ತು ತಾನೆ?
0: ಹೋಗ್ಲಿ ಬಿಡು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕೀಗ.
3: ಅದ್ ಸರಿ, ಆ ಲ್ಯಾಂಡ್ ಲೈನ್ ನಲ್ಲಿ ಯಾರು ಹಂಗೆಲ್ಲ ಮಾತಾಡಿದ್ದು?
0: ಅದೇ ಕಣೋ, ನಾವಿದ್ದ ಮನೆ ಮೇಲ್ಗಡೆನೆ ಓನರ್ ಇದ್ರಲ್ಲ, ಅವ್ರ ಮನೆ ಮೊಮ್ಮಕ್ಕಳು ಎಲ್ಲ ರಜೆಗ್ ಬಂದಿದ್ವಲ್ಲ, ಅವ್ರು ಈ ಮಾಡ್ರ ಕಿತಾಪತಿ.
3: ಹಾಗಾದ್ರೆ ನಾವ್ ಕಾಲ್ ಮಾಡಿದಾಗ ಆ ಮಕ್ಕಳೇನಾ?
0: ಹೋ, ಆ ಚಿಕ್ಕ ಮಕ್ಕಳೇ, ದೊಡ್ಡವ್ರ ತರನೂ ಮಾತಾಡ್ತಾರೆ, ಚಿಕ್ಕವ್ರ ತರನೂ ಮಾತಾಡ್ತಾರೆ, ಬರೀ ತರಲೆ ಮಾಡೋದೇ ಕೆಲ್ಸ ಅವಕ್ಕೆ.
3: ಓಹೋ, ಇರ್ಬೇಕು ಇರ್ಬೇಕು, ಅವರೇ ಇರ್ಬೇಕು, ಆ ಮಕ್ಕಳೇ ಇರ್ಬೇಕು.
0: ಅಲ್ಲ ಕಣ ಗೋವಿಂದ, ನಿನಗಾದ್ರೂ ಗೊತ್ತಾಗ್ಬೇಕಿತ್ತಲ್ವೇ, ನಾವು ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ಯಾವತ್ತಾದ್ರೂ ಹಂಗ ಮಾತಾಡ್ತೀವ, ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತೀವಿ. ನೀನೇ ಹೇಳು, ಅಪ್ಪನಿಗೂ ಅಮ್ಮನಿಗೂ ಸಮಾಧಾನವಾಗಿ ಕೂರಿಸ್ಕೊಂಡು ಹೇಳಿದ್ರೆ ಇಷ್ಟು ರಾದಂತ ಆಗ್ತಾನೆ ಇರ್ಲಿವಲ್ಲಪ್ಪ.
3: ಆಯ್ತು ಬಿಡಪ್ಪ, ನಾವು ನಿನ್ನನ್ನು ಭೇಟಿ ಮಾಡಿ ನಿಧಾನವಾಗಿ ಮಾತನಾಡಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು.
4: ಹೋಗ್ಲಿ ಬಿಡ್ರಪ್ಪ, ಈಗೆಲ್ಲ ಸರಿ ಹೋಯ್ತಲ್ಲ, ಈ ನೆಪದಲ್ಲಾದ್ರೂ ಎಲ್ಲರೂ ಸೇರ್ದಂಗಾಯ್ತು, ಒಟ್ಟಿಗೆ ಹಿಂಗೆ ಸೇರಿ ಬೋ ದಿನಗಳೇ ಆಗೋಗಿದ್ದು.
5: ಸರಿ ಬರ್ರಿ, ಎಲ್ಲ ಅಡ್ಗೆ ಮಾಡಿವ್ನಿ, ಊಟ ಮಾಡಿವ್ರಂತೆ, ಬಿಸಿ ಬಿಸಿ ಒಬ್ಬಿಟ್ಟು.
6: ಅಲ್ಲ ಕಣೋ ಸುರೇಶ, ನೀನು ಬೋ ಓದ್ಕೊಂಡಿದ್ಯಾ? ನಿನ್ ಕೈನಾಗೆ ಫೋನ್ ಇದ್ರು ಎಷ್ಟ್ ಅವಂತರ ಆಯ್ತು ನೋಡು. ಹಿಂಗೇನೆ ನಿಮ್ ಚಿಕ್ಕಪ್ಪ ಆಗ ಈ ದೇಶದಲ್ಲಿ ಓದ್ತಾ ಇದ್ನಲ್ಲ, ಅದ್ ಯಾವ್ದೋ ಒಂದು ಪರದೇಸಿ ಭಾಷೆಲಿ ಒಂದು ಟೆಲಿಗ್ರಾಮ್ ಕಳ್ಸಿದ್ದ, ನಂಗೆ ಓದಕ್ ಬರಲ್ವಾ, ಊರಲ್ಲಿ ಯಾರು ಓದ್ತಾರೆ ಅಂತ ಹುಡುಕಿ ಹುಡುಕಿ ಯಾರು ಸಿಗ್ಲಿಲ್ಲ. ಕಡೆಗ್ ಪಕ್ಕದ ಊರ್ಗ್ ಹೋದೆ, ಅಲ್ಲೊಬ್ಬ ಕಾಲೇಜ್ಗ್ ಹೋಗ್ತಿದ್ ಹುಡ್ಗನ್ ಕರ್ಕ ಬಂದು ಓದಿಸ್ದೆ. ಅಲ್ಲಿ ತನಕ ನನ್ ತಲೆಗ್ ಹುಳ ಬಿಟ್ಟಂಗಾಗಿ ನನ್ ಮಗಿಗೇನಾಯ್ತೋ ನೋಡೋರ್ ಯಾರೋ ಅಂತ ಅತ್ತು ಕರ್ದು ಕಂಡ್ ಕಂಡದೆ ಅವ್ರಿಗೆ ಎಲ್ಲಾರ್ಕೆ ಹೊತ್ಬಿಟ್ಟೆ.

0: ಅಜ್ಜಿ, ಚಿಕ್ಕಪ್ಪ ಏನಂತ ಟೆಲಿಗ್ರಾಮ್ ಕಳಿಸಿದ್ರು?
1: ಅಯ್ಯೋ, ಇಂಗ್ಲಿಷ್ ನಲ್ಲಿ ಅವನು PhD ತಗೊಂಡಿದ್ದಾನೆ ಅಂತ ಒಂದ್ ಲೈನ್ ನಲ್ಲಿ ಟೆಲಿಗ್ರಾಮ್ ಕಳಿಸಿದ್ದ.
2: ಅಯ್ಯೋ ಅಜ್ಜಿ, ಅಷ್ಟಕ್ಕೆ ನೀನು ಅಷ್ಟೊಂದು ಗೋಳಾಡಿ ಕಂಡ ದೇವರಿಗೆ ಹರಕೆ ಕೊಟ್ಕೊಂಡ್ಯಾ? ಆಮೇಲೆ ಹರಕೆ ಯಾವಾಗ ತೀರಿಸ್ದೆ ಅಜ್ಜಿ?
3: ಒಂದೊಳ್ಳೆ ಸುರೇಶ, ನಿಮ್ ಚಿಕ್ಕಪ್ಪ ವಿದೇಶದಿಂದ ಬಂದ್ಮೇಲೆ ಎಲ್ಲಾ ದೇವ್ರ ಹರಕೆ ತೀರ್ಸೋಕೆ ಒಂದ್ ವರ್ಷ ಹಿಡಿತ್ ನೋಡ್.
2: ಅಲ್ಲ ಕಣಜ್ಜಿ, ಅದೇ ಆ ಸಾವಿತ್ರಮ್ಮನ ಮಗ ಏನ್ ಅಂಗಡಿ ಇಟ್ಟಿದ್ದಾನೆ ಅಂತಿದ್ದೆ.
3: ಅವನು ಅದೇನೋ ಅಂತಾರಲ್ಲ ಮಗ, ಎಷ್ಟಡಿ ಏನದು?
2: ಅದು ಅಡಿ ಅಲ್ಲ ಕಣಜ್ಜಿ, ಎಷ್ಟಿಡಿ.
3: ಅಯ್ಯೋ ಅದೆಂತದೋ ಬಿಡು ಮಗ, ಅದೇನ ನಿನ್ ಕೈನಾಗಿದ್ದಲ್ಲ, ಫೋನು ಕೊಡು, ರಿಂಗ್ ಆದದ ಇದು.
4: ಈ ಅಜ್ಜಿ, ಏ ಗೌರ, ಮೂರ್ ಕಿತ್ತ ಬಡ್ಕಳ್ಳಿ ತಡಿಯಮ್ಮಿ ತಕ್ಕಳವಂತೆ, ಅದೇನ್ ಅವಸರ ಮಾಡ್ತೀಯ? ಇನ್ನೂ ವಸಿ ಬಡ್ಕಳ್ಳಿ ಇರು ಅಂತ ಈ ಅಜ್ಜಿ ನಂಗೆ ಫೋನ್ ತಕೊಳಕ್ಕೆ ಬಿಡ್ತಾ ಇರ್ಲಿಲ್ಲ.
2: ಅದ್ಯಾಕಜ್ಜಿ ಹಂಗೆ?
3: ಅಲ್ ಕಣಪ್ಪ, ಅದೇನೋ ಮೂರ್ ಕಿತ್ತ ಬಡ್ಕೊಂಡ್ರು ಫೋನ್ನಾಗೆ ಒಳ್ಳೆ ಇಸಿಯ ಕೇಳ್ಬೋದೇನೋ ಅಂತ. ಏನಂತ್ಯ?
2: ಚೆನ್ನಾಗಿದೆ ಕಣಜ್ಜಿ, ನಿನ್ಗೆ ಯಾರು ಹೇಳಿದ್ರು?
4: ಈ ಅಜ್ಜಿ ಮಾತ್ ಕೇಳ್ಕೊಂಡು ನಾವು ಫೋನ್ ತಕ್ಕೊಳ್ಳೋದ್ರೊಳಗೆ ಫೋನ್ನೇ ಕಟ್ಟಾಗಿ ಹೋಗೋದು. ಯಾರು ಮಾಡ್ತಿದ್ರೋ ಏನೋ ಗೊತ್ತೇ ಆಗೋಲ್ದು ನಮ್ಗೆ.
2: ಏ ಸಾಕ್ ಸುಮ್ನಿರಮ್ಮ, ಬೆಂಗಳೂರು ಅತ್ತೆಗೆ ಫೋನ್ ಮಾಡಕ್ಕೆ ಟ್ರಂಕ್ ಅಲ್ಲಿ ಬುಕ್ ಮಾಡ್ತಿದ್ದಲ್ಲ, ಏನೇ ಸುಶೀಲಾ ಚೆನ್ನಾಗಿದ್ದೇನೆ ಅಂತ ಅವ್ರ ಜೊತೆನೆ ಮಾತಾಡ್ತಾ ಇದ್ದೆ.
5: ಹೌದಾ? ಹಾಗೆಲ್ಲ ಟ್ರಂಕ್ ಅಲ್ಲಿ ಬುಕ್ ಮಾಡ್ಬೇಕಾಗಿತ್ತ? ಓಹೋ, ಅವ್ರನ್ನೇ ಸುಶೀಲತೆ ಅನ್ಕೊಂಡು ಮಾತಾಡ್ತಿದ್ರ?
2: ಅತ್ಗೆ ಅಷ್ಟೇ ಅಲ್ಲ, ಈ ಅಜ್ಜಿ ಫೋನ್ ನಲ್ಲಿ ಮಾತನಾಡುವಾಗ ಸುಶೀಲಾ ಸುಶೀಲಾ ಅಂತ ಬೆಂಗಳೂರಿಗೆ ಕೇಳಿಸೋ ಹಂಗೆ ಕೂಗೋದು. ಅಜ್ಜಿ ಮೆತ್ತಗ್ ಮಾತಾಡು, ಅತ್ತೆ ಕೇಳಿಸುತ್ತೆ ಅಂದ್ರೋ ಏ ಸುಮ್ಕಿರೋ ಮಗ, ಅವಳು ಅಷ್ಟು ದೂರದಲ್ಲಿ ಅದಾಳ, ಕೇಳೋದ್ ಬೇಡ್ವಾ ಅವಳಿಗೆ ಅಂತ ನನಗೆ ಜೋರ್ ಮಾಡೋದು ಈ ಅಜ್ಜಿ. ಅಜ್ಜಿ, ನಾವು ನಮ್ ಮನೆಗ್ ಫೋನ್ ಹಾಕಿಸ್ಕೊಂಡಾಗ ಊರ್ನಲ್ಲಿ ಇರೋರ್ಗೆಲ್ಲ ಏನ್ ಹೇಳ್ತಿದ್ದೆ ನೀನು? ಬಂದ್ರಲ್ಲ ನಮ್ ಮನೆಗೆ ಫೋನ್ ಮಾಡ್ರಿ ಅಂತ ಕರಿತಿದ್ದೆ ಅಲ್ವೇನಜ್ಜಿ? ಏನೇ ಆದ್ರೂ ಊರಿನವರು ಯಾರೇ ನಮ್ ಮನೆಗೆ ಕಾಲ್ ಮಾಡಕ್ ಬಂದ್ರು ಆಹಾಹ ನಿನ್ ಮುಖದ ಕಡೆ ಏನು ಸಖತ್ತಾಗಿರೋದಲ್ವೇನಜ್ಜಿ?
5: ಓಹೋ, ಹಾಗಾದ್ರೆ ಊರ್ನವ್ರಿಗೆಲ್ಲ ನಿಮ್ ಲ್ಯಾಂಡ್ ಲೈನ್ ನಂಬರೇ ಕೊಟ್ಟಿದ್ರ?
2: ಹ್ಞೂ ಅತ್ಗೆ, ಯಾರ್ದೇ ಕಾಲ್ ಬಂದ್ರು ಹಲೋ ಯಾರು? ಓ ಅವ್ರ ಮನೆಯವ್ರ, ಒಂದ್ ನಿಮಿಷ ಇರಿ ಕರೆದು ಬರ್ತೀನಿ ಅಂತ ಹೇಳಿ ಅವ್ರ ಮನೆ ತನಕ ಓಡೋಗಿ ಕರೆದು ಬರೋಕೆ ನನ್ನೇ ಕಳ್ಸೋರೋ? ನನಗೂ ಅದೇ ಬೇಕಿತ್ತು. ಓದೋದು ಬಿಟ್ಟು ಸ್ಕೂಲಿಗೆ ಲೇಟ್ ಆದ್ರೂ ಮನೆ ಎಷ್ಟೇ ದೂರ ಇದ್ರೂ ಖುಷಿ ಖುಷಿಯಾಗಿ ಓಡ್ತಾ ಇದ್ದೆ.
4: ಹಿಂಗೆ ನಗ್ತಿರ್ತಿರೋ, ಊಟಕ್ಕೂ ಬರ್ತಿರೋ, ಅವಳಿಗೆ ತಣ್ಣಗಾಗಲ್ವಾ?
5: ಬನ್ರಿ ಬನ್ರಿ.
2: ಲ್ಯಾಂಡ್ ಲೈನ್ ಬಂದ ಹೊಸದ್ರಲ್ಲಿ ಇನ್ನೂ ಹೇಗೆಲ್ಲ ಇತ್ತು ಅಂತ ಹೇಳೋಣ ಅಂದ್ರೆ ರಾಮಾಯಣದ ತರ ಫೋನಾಯಣ ಆಗತ್ತೆ. ಬನ್ನಿ ಎಲ್ಲಾರು ಒಬ್ಬಟ್ಟು ಊಟ ಮಾಡ್ಕೊಂಡು ಬರೋಣ.
6: ಈಗಿನಂತೆ ಮೊಬೈಲ್ ಫೋನ್ ಇಲ್ಲದಿದ್ದ ದಿನಗಳಲ್ಲಿ ಲ್ಯಾಂಡ್ ಲೈನ್ ಫೋನಿನ ಮೂಲಕ ನಡೆದ ಸಂಭಾಷಣೆಯಿಂದ ಕುಟುಂಬಗಳ ನಡುವೆ ಉಂಟಾದ ಅಸಮಾಧಾನ ಮತ್ತು ಅದನ್ನು ಪರಸ್ಪರ ಬಗೆಹರಿಸಿಕೊಂಡ ಬಗ್ಗೆ ಹೇಗೆ ಎಂಬುದೇ ಈ ನಾಟಕದ ಕಥಾವಸ್ತು.
7: ಇದುವರೆಗೂ ಫೋನಾಯಣ ನಾಟಕ ಕೇಳಿದಿರಿ. ರಚನೆ BR ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
1: ಆಕಾಶವಾಣಿ ಹಾಸನ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಸ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. ವಿಷಯ 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುತ್ತಿದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯದಾದ್ಯಂತ ದಿನಾಂಕ 11/7/2026 ರಾಷ್ಟೀಯ ಜನತಾ ನ್ಯಾಯಾಲಯ ನಡೆಯಲಿದ್ದು, ನಡೆಯಲಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿಯಿರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯ ಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿದಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
1: ನಾವೇ ಅಲ್ವೇ.
0: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
2: ಆಕಾಶವಾಣಿ ಹಾಸನ, ಸಮಯ 12:35 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಮತ್ತು ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ವೈದ್ಯ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೇ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಈ ಆರೋಗ್ಯ ನಮಗ ಭಾಗ್ಯ ಆಗಿ ಪರಿಣಮಿಸಬೇಕಾದ್ರ ನಾವು ಸೇವಿಸುವಂತ ಆಹಾರ, ಹಣ್ಣು, ತರಕಾರಿ ಇದೆಲ್ಲ ಬಹಳಷ್ಟು ಪೋಷಕಾಂಶದಿಂದ ಒಳಗೊಂಡಿದ್ದಾಗ ನಮಗ ಆರೋಗ್ಯ ಒಂದು ಭಾಗ್ಯ ಆಗ್ತದ. ಇಲ್ಲ ಅಂದ್ರ ರೋಗ ರುಜಿನಗಳ ಆಗರ ಆಗ್ತದ ಈ ನಮ್ಮ ದೇಹ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ. ಕೃಷಿಯನ್ನ ಬಿಟ್ಟು ಆರೋಗ್ಯ ಇಲ್ಲ, ಆರೋಗ್ಯ ಬಿಟ್ಟು ಕೃಷಿ ಇಲ್ಲ. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದಾಕ್ಷಾಯಣಿ ರಾಮನ್ಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಣಿ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್ ದಾಕ್ಷಾಯಣಿಯವರ, ತಾವು ವೃತ್ತಿಯಿಂದ ವೈದ್ಯೆ ಆದ್ರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ, ಇದು ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದ. ಅಂದ್ರ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೀನಿ ಅನ್ನೋದು ಸುಳ್ಳು. ಉತ್ತಮ ಆಹಾರ, ಪೋಷಕಾಂಶ ಇರುವಂತ ಆಹಾರ ಸೇವಿಸಿದಾಗ ನಮ್ಮ ದೇಹ ಎಷ್ಟು ಸದೃಢ ಆಗ್ತದ, ಆ ನಿಟ್ಟಿನಲ್ಲಿ ತಾವು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರಿಂದ ನಮಗೆ ಬಹಳ ಸಂತೋಷ, ಅಭಿನಂದನೆ.
2: ಥ್ಯಾಂಕ್ ಯು.
1: ಈಗ ದಕ್ಷಿಣೆಯವರೇ, ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ?
2: ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದ್ ಹೆಂಗ್ ಪೂರಕ ಅಂದ್ರ, ಕೃಷಿ ಕರೆಕ್ಟ್ ಇತ್ತಂದ್ರನ ಆರೋಗ್ಯ ಕರೆಕ್ಟ್. ಈಗ ಮೊದಲೆಲ್ಲ ಹೆಂಗಿತ್ರಿ, ಎಲ್ಲಾರ್ಗುನು ಒಕ್ಕಲ್ತನ ಅಥವಾ ಕೃಷಿ ಅನ್ನೋದನ್ನ ಮೇನ್ ಜಾಬ್ ಇತ್ತ, ಮೇನ್ ಪ್ರೊಫೆಷನ್ ಇತ್ತ. ಯಾಕಂತಂದ್ರ ಯಾವಾಗ್ಲೂ ದಿವ್ಸ ಎದ್ದು ಕೂಡಲೇನು ನಮ್ಗೆ ಏನಾದ್ರು ತಿನ್ನಾಕ್ ಬೇಕಾ, ತಿಂದಿವ ಅಂತಂದ್ರ ನಾವು ಮುಂದ್ ಹೋಗ್ತೇವೆ. ಸೊ ಈ ತಿನ್ನೋದದು ಎಲ್ಲಿಂದ ಬರ್ತೈತಿ, ನಮ್ ಭೂಮಿನಾಗಿಂದನ ಬರ್ತೈತಿ. ಭೂಮಿ ಒಳಗ ಮತ್ತು ಉಳುಮೆ ಮಾಡಕ್ ಎಲ್ಲಾ ಮೊದಲೆಲ್ಲ ಇದ್ರೆ ಏನ ಯಾರು ಜಂಗ್ಲೀಸ್ ಇದ್ರು, ಅವ್ರಿ ತಿಂದದ ಅದನ್ ತಿಂದ್ರು ಇದನ್ ತಿಂದ್ರು, ನಿಮ್ಗೆ ಎಲ್ಲ ನಮ್ದು ಎವಲ್ಯೂಷನ್ ಹೆಂಗ್ ಹಾಕೊಂತ ಬಂತ ಅನ್ನೋದ್ರ ಬಗ್ಗೆ ಏನು ಎಲ್ಲರಿಗೂ ಗೊತ್ತೈತಿ. ಈಗ ಆಮೇಲೆ ನಾವು ವೆರೈಟೀಸ್ ಕಾಳು, ಕಡಿ, ಹಣ್ಣು, ಹಂಪ್ಲ ಇವನ್ನೆಲ್ಲ ಇವನ್ನೆಲ್ಲ ನಾವು ಮಾಡ್ಕೊಂತ ಹೊಂಟಿವಿ ಅಂತಂದ್ರ ಇದಕ್ ಒಬ್ಬವ ಬೆಳೆಯವ್ ಬೇಕ. ಬೆಳೆಯವ್ ಯಾರ, ಕೃಷಿಕ, ಈ ಊರ್ ಅಗ್ರಿಕಲ್ಚರಿಸ್ಟ್ ಅಥವಾ ಫಾರ್ಮರ್ ಹುವೆವರ್, ಇವ್ರ ಚಂದಗೆ ತಮ್ಮ ಭೂಮಿನ ಕರೆಕ್ಟ್ ಆಗಿ ಸದೃಢವಾಗಿ ಇಟ್ಕೊಂಡು ತಾವ್ ಏನ್ ನಮಗ್ ಬೆಳೆಸಿ ಕೊಡ್ತಾರ, ಆ ಧಾನ್ಯಗಳನ್ನ ನಾವು ತಿಂದ್ವಿ ಅಥವಾ ಆ ಹಣ್ಣು ಹಂಪ್ಲ ತಿಂದ್ವಿ, ಆ ತರಕಾರಿ ನಾವು ತಿಂದ್ವಿ ಅಂತಂದ್ರ ನಾವೆಲ್ಲಾರು ಶಾರೀರಿಕವಾಗಿ ಆರೋಗ್ಯವಾಗಿನ ಇರ್ತೀವ್ರಿ.
1: ಆದ್ರ ದಕ್ಷಿಣಿ ಅವ್ರ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬಂದ್ರ ನಮ್ಗ ವಯಸ್ಸು ಚಿಕ್ಕದಿದ್ದಾಗನೆ ರೋಗ ರುಜಿನಗಳ ಕಾಟ ಜಾಸ್ತಿ. ನಾವು ನಮ್ಮ ಹಿಂದಿನವ್ರನ್ನ ನೋಡೋಣ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಅಷ್ಟೊಂದು ರೋಗ ರುಜಿನಗಳು ಇದ್ದಿದ್ದಿಲ್ಲ, ಅಂದ್ರೆ ಸದೃಢರಾಗಿದ್ರು. ಯಾಕೆಂದ್ರೆ ಅವರು ಸೇವಿಸುವ ಆಹಾರ ಗುಣಮಟ್ಟದ್ದಾಗಿತ್ತು. ಇವತ್ತು ನಮ್ಮ ಆಹಾರ ಕಳಪೆ ಮಟ್ಟದ್ದಾಗಿದೆ, ಇದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ?
2: ನೋಡ್ರಿ, ಕಾರಣ ಒಬ್ಬರ ಅಂತನ್ನಾಕ ಬರಂಗಿಲ್ಲ. ಈಗ ಈಗ ಬೆನ್ನೆಲುಬು ಅನಿಸ್ಕೊಂಡಿದ್ದ ರೈತ ಕಾಲ ಕೈಯ ಮುರಿದಿದ್ದು ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮೇಡಮ್? ಸೊ ನನ್ನ ಪ್ರಕಾರ ಇದು ನನಸಿದ್ ಹೇಳತ್ತೇನೆ, ರೈತ ಒಬ್ಬವ ಬೆನ್ನೆಲುಬು ಆತಂದ್ರ ಅವನ ಕೈ ಕಾಲುಗಳು ಒಂದು ಫ್ಯಾಮಿಲಿ, ಫ್ಯಾಮಿಲಿನಾಗ ಅವಂಗ ಸಪೋರ್ಟ್ ಬೇಕು. ಫ್ಯಾಮಿಲಿ ಬಂತು, ಅವನದ್ ಫ್ರೆಂಡ್ಸ್ ಆತು, ಫ್ಯಾಮಿಲಿ ಆತು, ಅವ್ನ್ ಸಪೋರ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರ, ಏ ಅದ್ರಾಗ ಏನಾಯ್ತು ರೈತಕಿನಾಗ ಬಿಟ್ಟು ಬಿಡ, ಅದನ್ನೇನ್ ಮಾಡ್ತೀವೋ ನೀನ ಅಂದ್ರ ಅವಂದ್ ಕುಸಿದ್ ಬಿಡ್ತಾನ. ಅವಲ್ಲಿ ಅವ್ನ್ ಸಪೋರ್ಟ್ ಆಗಿ ನಿಂದಿರ್ಬೇಕು. ಅವ್ನ್ ಹೊಲಕ್ ಹೊಂಟಾನಂದ್ರ ಅವಂಗ ಬುತ್ತಿಗಂಟ್ ತಯಾರಾಗಬೇಕು. ಅವ್ನ್ ಬೆಳ್ಯಾಕತ್ತಾನಂತಂದ್ರ ಅದನ್ನ ತಗೊಳ್ಳೋರಿರ್ಬೇಕು. ಸೊ ಒಂದ್ ಅದ್ ಒಂದ್ ಆದ್ರೆ ಒಂದ್ ಕಾಲರ್ ಅನ್ಕೋರಿ, ಒಂದ್ ಕೈಯರ್ ಅನ್ಕೋರಿ, ಇನ್ನೊಂದ್ ಅವನ್ ಜೋಡಿ ಕೆಲಸ ಮಾಡೋರು, ಅವ್ನ್ ಕೋ ಲೇಬರ್ಸರ್ ಆಗ್ಲಿ, ಅವ್ನ ನೇಬರ್ಸರ್ ಆಗ್ಲಿ, ಅವ್ರು ಬೇಕು. ಯಾಕಂದ್ರೆ ಇದು ಸಿಂಗಲ್ ಮ್ಯಾನ್ ಶೋ ಅಲ್ಲ. ಆಯ್ತ, ಇನ್ ಥರ್ಡ್ ಪರ್ಸನ್, ಥರ್ಡ್ ಈಸ್ ರಿಸೋರ್ಸ್ ಆರ್ ದ ರಿಸರ್ಚ್ ಪರ್ಸನ್. ಈಗ ನೀ ಏನೋ ತಪ್ಪು ಮಾಡಾತಿಪ್ಪ, ಇದನ್ ಕರೆಕ್ಟ್ ಮಾಡ, ಆಮೇಲೆ ನಾ ಇದ್ರ ಮೇಲೆ ರಿಸರ್ಚ್ ಮಾಡೇನಿ, ಈ ಸಾಯಿಲ್ ಟೆಸ್ಟ್ ಮಾಡೇನಿ, ಅಥವಾ ಈ ವಾತಾವರಣ ಹಿಂಗೈತಿ, ಈಗ ಇದಕ್ ಬೆಳಿ ಬರಂಗಿಲ್ಲ, ಈಗ ಕೆಟ್ಟೈತಿ, ಇದನ್ ಹಾಕೋ, ಈ ಬೆಳಿ ಬೆಳೆಸ್ಕೋ, ಈ ಕಾಳ ಹಾಕೋ, ಹಿಂಗ್ ಹೇಳಾವ ಒಬ್ಬವ ರಿಸೋರ್ಸ್ ಅಥವಾ ರಿಸರ್ಚ್ ಪರ್ಸನ್ ಬೇಕ. ಇನ್ ಫೋರ್ತ್ ಲಾಸ್ಟ್ ಇಸ್ ಮಾರ್ಕೆಟ್ ಪರ್ಸನ್. ಮಾರ್ಕೆಟಿಂಗ್ ಮಾತ್ರ ಚಲೋ ಸಿಗಬೇಕು, ಯಾಕಂದ್ರ 365 ಡೇಸ್ ಅನ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಶೋ ಮೇಲೆ ಇರಬೇಕ್ರಿ ಇವ್ರು. ರೈತರ ಯಾವಾಗ್ಲೂ ಇವ್ರಿಗೆ ಸುಟಿನ ಇಲ್ರಿ. ಈಗ ನೀ ಅಮಾಸಿ ಬಂದೈತಿ, ಹೋಳಿಗೆ ಉಂಡ್ ಮಕ್ಕೋತಿ ಅಂದ್ರೂ ಅವಾಗ ಅಕ್ಕಿ ಹೋಳಿಗೆ ಮಾಡಕ್ ಅವ್ನು ಹೇಂತಿರ್ಬೇಕ, ಇವ ತನ್ನ ಆಕಳ ತೊಳಿಬೇಕು ಅಥವಾ ತನ್ನ ಚಕಡಿ ತೊಳ್ಕೋಬೇಕು, ಇವನ್ ತನ್ನ ಹಕ್ಕಿ ತೊಳ್ಕೋಬೇಕು, ಅದೊಂದು ಜಾಬನ. ಸೊ ಏನ ಒಂದ್ ಆಮೇಲೆ ಇವ್ನಿಗೆ ಗವರ್ಮೆಂಟ್ ಹಾಲಿಡೇಸ್ ಅಂದ್ರಂತೂ
1: ಇಲ್ಲ ಇಲ್ಲ
2: ಇಲ್ಲ ಇಲ್ಲ. ಇವ್ಗ ಯಾವಾಗ ಹಾಲಿಡೇ ಅಂತಂದ್ರ ಇವ್ಗ ಏನಾರ ರೋಗ ಬ್ಯಾನಿ ಬಂತ, ಇವಾಗ ರೋಗ ಬ್ಯಾನಿ ಅವ್ರಿಗೆ ಬರುದು ಏನಂತಂದ್ರ ಓವರ್ ಎಕ್ಸರ್ಷನ್ ಆಗಿ ರೋಗ ಅಂದ್ರ ಮೈಕೈ ನೋವು ಒಂದ ನೋಡ್ರಿ, ನಾ ನೋಡಿದ ಪ್ರಕಾರ ಇವ್ರಿಗೆ ರೋಗ ಬ್ಯಾನಿ ಬರುದು.

0: ಅಂತಂದ್ರ ಓವರ್ ಎಕ್ಸರ್ಷನ್. ಆ ಬಾಡಿಗೆ ನಾಲ್ಕೈದು ದಿವಸ ಕಂಟಿನ್ಯೂಸ್ ನೀವು ಕೆಲಸ ಕೊಟ್ರಿ ಹಗಲ್ ರಾತ್ರಿ ಅಂದಾಗ ಐದನೇ ದಿವಸ ಮಲ್ಕೋತಾನ. ಸೊ ಇಂತಾದ್ ಒಂದ ಅವನಿಗೆ ರೆಸ್ಟ್ ಅನ್ನೋದು, ಅವನಿಗೆ ರೆಸ್ಟ್ ಅನ್ನ ಇಲ್ಲ. ಸೊ ಹಿಂಗ್ ಮಾಡ್ಬೇಕತ್ತಿದ್ರ ಮತ್ ಇವನ್ಗೆ ಸಪೋರ್ಟ್ ಸಿಸ್ಟಮ್ ಬೇಕಾ ಬೇಕಲ್ರಿ.
1: ಹೌದು,
0: ಇವ್ ಮಾಡಿದಾಗ ಇವ ಅವಾಗ ಇವ್ರ ಎಲ್ಲಾರೂ ಇದ್ರು ಅಂತಂದ್ರ ಅವ್ ಏನ್ ಮಾಡ್ತಾನ, ಚೊಲೋದನ್ನ ಬೆಳೆದು ಕೊಡ್ತಾನ ನಿಮಗ್. ಈಗ ನೀವು ಚೊಲೋದ್ ಬೆಳಿಬೇಕಂತಂದ್ರ ಈಗ ನೋಡ್ರಿ, ಎಲ್ಲಾ ಸುತ್ತು ಕಡೆ ನಿಮ್ಗೆ ಎಲ್ಲಾನು ಪೆಸ್ಟಿಸೈಡ್ ಹೊಡ್ಯಾಕತ್ತಾರ. ಈಗ ನಾವ್ ಒಬ್ಬಕಿನ ಆರ್ಗ್ಯಾನಿಕ್ ಮಾಡತ್ತೇನಂದ್ರ ಒಂದ್ ದಿನ ಅಲ್ಲಿ ಪೆಸ್ಟಿಸೈಡ್ ಹೋದ್ರ ಅವ್ ಬಂದ್ ನನ್ನ ಹೊಲದಾಗೂ ಕುಂಡಿರ್ತಾವ್. ಸೊ ನನ್ನ ಹೊಲದಾಗ ಕುಂತ ನನಗ್ ಡ್ಯಾಮೇಜು ಮಾಡಬಹುದು ಒಂದ್ ಇಲ್ಲಪ್ಪ. ನನ್ನ ಹೊಲದಾಗಿನ ಗಿಡಗಳೆಲ್ಲ ಸದೃಢವಾಗಿದ್ದು ಅಂದ್ರ ಅದ್ರದ್ ಇಮ್ಯುನಿಟಿ ಸಿಸ್ಟಮ್ ಚಲೋ ಇತ್ತು ಅಂತಂದ್ರ ಆ ಹುಳುಗಳ್ ಬಂದ್ರು ನನ್ನ ಇದಕ್ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅವ್ ಮಾಡ್ಕೋಬೇಕಂತಂದ್ರ ತನ್ನ ಭೂಮಿನ ಅವ್ ಮೊದಲು ಸದೃಢ ಮಾಡ್ಕೋಬೇಕ. ಸೊ ಆವಾಗ ಅವನು ಅವ್ನ ಹೊಲದಲ್ಲಿ ಏನ್ ಹುಟ್ಟತಾವ್ ಅವೆಲ್ಲ ಸದೃಢ ಆಗಿ ಇರ್ತಾವ್. ಸೊ ಇದಕ್ಕ ಶ್ರಮ ಐತ್ರಿ ಮೇಡಮ್. ಟು ಬಿ ವೆರಿ ಫ್ರಾಂಕ್ ಐ ಟೆಲ್ ಯು, ಇಟ್ ಇಸ್ ನಾಟ್ ಈಸಿ ಜಾಬ್ ಆಲ್ಸೋ. ಈಗ ಇದಕ್ಕ ಪೆಸ್ಟಿಸೈಡ್ ತನ್ನಂತಾದ ಒಂದ್ ಪೆಸ್ಟಿಸೈಡ್ ಮಾಡ್ಕೋಬೇಕಂದ್ರೆ ಒಂದ್ ಆಕಳ ಬೇಕಾ ಬೇಕ. ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ, ಇದರಿಂದನ ನಾವು ಪೆಸ್ಟಿಸೈಡ್ ತಯಾರ್ ಮಾಡ್ಕೋತಾನ. ಆಮೇಲೆ ಇವ್ರಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕಂತಂದ್ರ ಆಕಳ ಸಗಣಿ ಹಾಕೋಣಕ ಬೇಕ. ಅದಕ್ಕ ಏನಾರ ಒಂದ್ ಕಲ್ಚರ್ ರೆಡಿ ಮಾಡ್ಕೋಬೇಕಾವ. ಎಲ್ಲ ನಮ್ಮಲ್ಲೇನ ಅದಾವ. ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಹಾಕು, ಕಂಪೋಸ್ಟ್ ಮಾಡ್ಕೊಂತಿದ್ರ ಕಂಪೋಸ್ಟ್ ಗೊಬ್ಬರ ಹಾಕು, ಅಥವಾ ಲಿಕ್ವಿಡ್ ಗೊಬ್ಬರ ಮಾಡ್ಕೋತಿ ಅಂದ್ರೆ ಲಿಕ್ವಿಡ್ ಗೊಬ್ಬರ ಹಾಕು. ಯಾವ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಬೇಕು, ನೀ ಇದನ್ ದಿನ ಹೋಗಿ ನೀ ನೋಡ್ಕೊಂತ ಇದ್ದಿ ಅಂತಂದ್ರ ನಿನಗ್ ಗೊತ್ತಾಕೇತಿ. ಸೊ ಅವಾಗ ನೀವ್ ಅದನ್ನ ಕೊಟ್ಟಕೊಂತ ಹೋಗ್ಬೇಕು. ಅವಾಗ ಅವಂದ್ ಬೆಳಿ ಎಲ್ಲಾನು ಸದೃಢ ಆಗ್ತೈತಿ. ಸೊ ಅಂತ ಪೌಷ್ಟಿಕ ಆಹಾರ ತಾ ತಿಂದು ನಮ್ ಸಮಾಜಕ್ಕೆ ಕೊಡ್ತಾನು ಅಂತಂದ್ರ ಮತ್ತ ಅವಂದ್ ಸ್ಟೇಟಸ್ ಯಾವ ಲೆವೆಲ್ ಇರ್ಬೇಕು ಹೇಳ್ರಿ.
1: ಖಂಡಿತ. ಈಗ ದಕ್ಷಿಣ ಅವ್ರ ಅಂದ್ರ ಇಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ, ಈಗ ರೈತ ಒಬ್ಬನೇ ಅಲ್ಲ, ಅವನಿಗೆ ಪೂರ್ತಿ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇರ್ಬೇಕು. ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಪಾರ್ಟ್ ಆಫ್ ಅಗ್ರಿಕಲ್ಚರ್,
0: ಮಸ್ಟ್ ಅಂಡ್ ಶುಡ್.
1: ಕೃಷಿಗೆ ಅದು ಕೂಡ ಒಂದು ಪೂರಕ. ಈಗ ಇವತ್ತಿನ ದಿನದೊಳಗ ನಾವು ನಮ್ಮ ರೈತರು ಬೆಳೀತಾ ಇರುವಂತ ಭೂಮಿಯನ್ನ ನೋಡಿದ್ರ ಭೂಮಿ ಪೂರ್ತಿ ಸವಕಳಾಗ್ಬಿಟ್ಟದ. ಅದರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇಲ್ಲ, ಸತ್ವಹೀನ ಆಗ್ಯದ. ಇದಕ್ಕೂ ಕೂಡ ಕಾರಣ ಬಳಸ್ತಾ ಇರುವಂತ ಕೀಟನಾಶಕಗಳೇ ಕಾರಣ ಅಂತೇಳಿ. ಈ ಕೀಟನಾಶಕದಿಂದ ಬೆಳೆದಂತ ತರಕಾರಿಯನ್ನ ಆಗ್ಲಿ ಕಾಳು ಕಡಿ ಆಗ್ಲಿ ಜನ ಬಳಸೋದ್ರಿಂದ ಅವ್ರ ದೇಹದ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ?
0: ಅಫ್ಕೋರ್ಸ್ ದೊಡ್ಡ ದುಷ್ಪರಿಣಾಮ ಆಕೇತ್ರಿ. ಯಾಕಂತಂದ್ರ ಪೆಸ್ಟಿಸೈಡ್ಸ್ ಅಥವಾ ನೀವು ಫರ್ಟಿಲೈಸರ್ಸ್ ಅದನ್ನ ತಗೊಂಡನ ಬೆಳೆದಿರ್ತಾವ. ಸೊ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರ ನಾವು ಇಂದಲ್ಲ ನಾಳೆ ಅದು ಸಣ್ಣಗೆ ಸ್ಲೋ ಪಾಯ್ಸನ್. ಅದು ಸಿ ಬಾಡಿ ಎಕ್ದಮ್ ಸಡನ್ ರಿಯಾಕ್ಟ್ ಆಗಂಗಿಲ್ಲ. ಸಡನ್ ರಿಯಾಕ್ಟ್ ಆಗುದಕ್ಕ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೇವ್. ಏನೋ ಒಂದ್ ಪಟ್ ಅಂತೇಳಿ ಯಾವ್ದೋ ಒಂದ್ ನಮಗ್ ಜೇನು ಹುಳ ಕಡದ್ರು ಅಥವಾ ಏನು ಕಡದ್ರು ನಮ್ಗೆ ಅನಾಫಿಲೆಕ್ಟಿಕ್ ಒಬ್ಬೊಬ್ರದ ರಿಯಾಕ್ಷನ್ಸ್ ಆಗ್ತಾವ. ಹಂಗ ಇದು ಈ ಇದು ಏನ್ ನಾವು ಪೆಸ್ಟಿಸೈಡು ಅಥವಾ ಈ ಫರ್ಟಿಲೈಸರ್ಸ್ ಏನ್ ಸೇವನೆ ಮಾಡ್ತೇವ ಇವು ಒಮ್ಮಿಂದೊಮ್ಮೆನ ಆಗಂಗಿಲ್ರಿ. ಇವು ಸಣ್ಣಗೆ ವಿಷ ಹಾಕೊಂತನ ಹೊಂಟೈತಿ. ಇದರಿಂದ ನಮಗ ನೋಡ್ರಿ ಈಗ ಡಯಾಬಿಟಿಸ್ ಈಸ್ ಲೈಕ್ ನಮ್ದ ಇಂಡಿಯಾ ಡಯಾಬಿಟಿಸ್ ಈಗ ನಂಬರ್ ಒನ್ ಆಗಿ ಬಂದೈತಿ. ಇದು ಎದಕ್ಕಪ್ಪ? ಇದ್ರಾಗ ಆಹಾರ ತಿನ್ನೋದ್ ಅಷ್ಟ ಅಲ್ದನು ಇವನ್ ನಮ್ ಲೈಫ್ ಸ್ಟೈಲ್ ಅನ್ನು ಮೇನ್ ಕಾರಣ ಆಗ್ತೈತಿ. ಸೊ ಇದಕ್ ಒಂದ ಅಲ್ಲ, ಅದಕ್ಕ ಓವರ್ ಆಲ್ ಬ್ಯಾಲೆನ್ಸ್ ಆಗ್ಬೇಕ. ತಿನ್ನೋದೊಂದ ಚಲೋ ತಿಂದೇನಿ ತಿನ್ಕೊಂತ ಕುಂಡಿರ್ತೇನೆ ಅಂದ್ರೂ ಆಗಂಗಿಲ್ಲ. ಆ ಶರೀರಕ್ಕೆ ವ್ಯಾಯಾಮನು ಬೇಕಾಗ್ತೈತಿ. ಸೊ ದಟ್ ಇಸ್ ಸೆಕೆಂಡರಿ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಅದಕ್ಕ ಇದೇನ್ ಆಕೈತಲ್ಲ, ಸ್ಲೋ ಪಾಯ್ಸನ್ ಅನ್ನರಿ ಇದ. ಸೊ ಅದಕ್ಕ ಆದಷ್ಟ ನಮ್ ರೈತ ನಾವು ಒಂದ್ ಆಕಳ ಅಥವಾ ಎತ್ತುಗಳು ಇಟ್ಕೊಂಡನ ತನ್ನ ತಿಪ್ಪಿ ಗೊಬ್ಬರ ತನ್ನ ಶಗಣಿ ಗೊಬ್ಬರ ಹಾಕೊಂಡ್ ತನ್ನ ಭೂಮಿನ ಫಲವತ್ತ ಮಾಡ್ಕೊಂಡಂತಂದ್ರ ಅವನಿಗೆ ಯಾವ್ದು ಫರ್ಟಿಲೈಸರು ಬೇಕಾಗಂಗಿಲ್ಲ, ಯಾವ್ದು ಪೆಸ್ಟಿಸೈಡ್ ಏನು ಬೇಕಾಗಂಗಿಲ್ಲ. ಸೊ ಅವ ಇದನ್ ಇಟ್ಕೊಂಡ್ ಮಾಡಾವನ ಖರೇ ರೈತ ಖರೇ ಒಕ್ಕಲಿಗೆ, ಇದು ನನ್ನ ಪ್ರಕಾರ. ಅಂಡ್ ಮೊದ್ಲಿನ ಕಾಲನವ್ರಿಗೆಲ್ಲ ಇರ್ತಿರ್ಲಿಲ್ಲ, ಯಾಕಂತಂದ್ರ ತಾವ ಶ್ರಮ ಪಟ್ಟು ತಾವೇ ದುಡಿತಿದ್ರು. ಆಮೇಲೆ ಅವಾಗೆಲ್ಲ ತಿಪ್ಪಿ ಗೊಬ್ಬರದಿಂದ ಹಾಕ್ತಿದ್ರು, ತಾವೇ ಮಾಡ್ತಿದ್ರು, ಅವ್ರಿಗೆ ಏನು ರೋಗದು ಬರತಿರ್ಲಿಲ್ಲ. ಈಗ ರೋಗ ಹುಟ್ಟಿಸಿದ್ದನ ಏನಂತಂದ್ರ ಈ ಫರ್ಟಿಲೈಸರ್ಸ್ ಇದರಿಂದ ಹಾಕಿನ ರೋಗ ಹುಟ್ಟಾಕತ್ತಾವ. ಅಂಡ್ ಇದ ಬರೇ ಆರಾಮ ಬರೇ ಡಾಕ್ಟರ್ಸ್ ಕಡೆಯಿಂದ ನಿಮ್ಗೆ ಆರೋಗ್ಯ ಸಿಗ್ತೈತೆ ಅಂತ ಅಲ್ರಿ, ಆರೋಗ್ಯ ಸಿಗುದು ರೈತನಿಂದ ಸಿಗ್ತೈತಿ.
1: ಮೂಲನೇ ಕೃಷಿ. ಹೌದು. ಈಗ ದಕ್ಷಿಣ ಅವ್ರ ತಾವು ಮಾತಾಡ್ತಾ ಬಹಳ ಮುಖ್ಯವಾದದ್ದನ್ನು ಹೇಳಿದ್ರಿ. ಈಗ ಕೀಟನಾಶಕಗಳನ್ನ ಬಳಸದೇ ಇದ್ದಂತ ಆಹಾರ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬಳಸೋದ್ರಿಂದ ನಾವು ರೋಗದಿಂದ ಸ್ವಲ್ಪ ದೂರ ಇರಬಹುದು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ, ನಮ್ಮ ಜೀವನ ಶೈಲಿ, ನಮ್ಮ ಒಂದು ಒತ್ತಡ ಪೂರಿತ ಜೀವನ ಹಿಂಗ ನೋಡಿದಾಗ ಹೆಚ್ಚು ಮಂದಿ ಈ ಕೃಷಿ ಕಡೆಗೆ ಒಲವ ತೋರಿಸ್ತಿಲ್ಲ. ಈ ಜನ ಕೃಷಿಗೆ ಒಲವು ತೋರಿಸದೇ ಇರೋದ್ರಿಂದ ಮತ್ತೆ ನಾವು ಯಾರಿಗೋ ಉಳುಮೆ ಮಾಡ್ಲಿಕ್ಕೆ ಕೊಡ್ತೀವಿ, ಅವರು ತಾಳ್ಮೆ ಇಲ್ಲ. ಇವತ್ತು ಮನುಷ್ಯನಿಗೆ ಬೇಗ ಬೆಳಿಬೇಕು, ಬೇಗ ಮಾರಾಟ ಮಾಡಬೇಕು ಅಂದ್ರೆ ಈ ಒಂದು ತೀವ್ರತೆ ಕೂಡ ಒಂದು ಕಾರಣ ನನಗನ್ಸ್ತದೆ.
0: ಹೌದು, ನಾನು ಅದನ್ನು ಅಂತೇನ್ರಿ. ಯಾಕಂದ್ರೆ ಎಷ್ಟೋ ಮಂದಿ ಹೊಲ ಇದ್ದವ್ರೆಲ್ಲಾರು ಲಾವಣಿ ಕೊಟ್ಟೆ ಬಡ್ಡಿ ಹಾಕೊಟ್ಟೆ ಇಂತಾವನ್ನ ಕೇಳತ್ತೇವ್. ಯಾಕಂತಂದ್ರ ಅವ್ರ ಮನ್ಯಾಗನು ಯಾರು ಮಾಡೋರನು ಇಲ್ಲ.

0: ಈಗ ಎಲ್ಲಾರನು ಕಂಪನಿ ಹೋಗ್ತಾರ್ರಿ. ನೀ 10,000 ತಗೋ 12,000 ತಗೋ, ಅವ್ರಿಗೆ ಏನ ಭಾರಿ, ನಾ ಕಂಪನಿ ಹೊಂಟೇನ ಅಂದ್ರ ಭಾರಿ. ಕಂಪನಿಯಾಗ ನಾ ಊಟ ಹಾಕೇತ್ರಿ, ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿನ ಅಸ್ತಮಾ ಅಂದ್ರ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತೈತಿ, ಆಮೇಲೆ ಎಲ್ಲ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ ಉಂತಾರ ಅವ್ರು, ಅವ್ರಿಗೆ ಅದ್ರದ್ದು ರಿಯಲೈಸೇಷನ್ ಇಲ್ಲ. ಇವ್ರಿಗೆ ನಾ ಏನಂತೀನಿ, ನಿಮ್ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನ್ ನೀವು ಹೈಲೈಟ್ ಮಾಡಿರಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗ ಐತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ, ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಬಹಳ ಬರಂಗಿಲ್ಲ? ಇತರ ಕಡೆ ಒಲವು ಬರಬೇಕು ಮೇಡಮ್. ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾನು ಹೊಲದಾಗ ಒಬ್ಬಕ್ಕೆ ಕುಂತೇನಿ ಅಂತಂದ್ರ ನನ್ಗೆ ಯಾರೂ ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಕತ್ತೇನಂತ. ಈಗ ನೀವು ಒಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ ಮಾತಾಡಕಂತ, ನಾ ಈಗ ಯಾಕೆ ಮಾತಾಡಕತ್ತೇನಂದ್ರ ನನಗೆ ಅಲ್ಲಿ ಮಾಡಿ ಗೊತ್ತಾಗೇತಿ, ನೋಡಿ ಗೊತ್ತಾಗೇತಿ. ಸೊ ಐ ಕ್ಯಾನ್ ಟೆಲ್ ಯು ದ ರಿಯಾಲಿಟಿ. ಅಂಡ್ ಇನ್ನೊಂದು ಹೇಳ್ತೇನಿ, ಮನುಷ್ಯ ಆಗಿ ಉಳಿತಾನ ನೋಡ್ರಿ ಯಾವಾಗ ಅಂತಂದ್ರ, ಅವ್ನ ಭೂಮಿ ಒಳಗೆ ಯಾವಾಗ ಕಾಂಟ್ಯಾಕ್ಟ್ ನಾಗ ಬರ್ತಾನಲ್ಲ, ಹಿ ವಿಲ್ ನೋ ದ ರಿಯಾಲಿಟಿ ಆಫ್ ಲೈಫ್. ನಾ ಎದಕ್ಕೆ ಬಂದೇನಿ ಈ ಭೂಮಿ ಮೇಲೆ, ಅಂಡ್ ನಾ ಏನ್ ಮಾಡ್ಬೇಕು. ಆಮೇಲೆ ರೈತೈಕಿ ಒಂದು ಮನುಷ್ಯನ ಸೊಕ್ಕ ಅಡಗಿಸ್ತೈತಿ, ಸೊಕ್ಕ ಮುರಿದೈತ್ರಿ. ಯಾಕಂದ್ರ ನೀ ಭಾರಿ ಹೋಗಿ ಏನ ಇದ್ರ ಓನರ್ ಅಂತೇಳಿ ನೀ ಹೋಗ್ತಿ, ಓನರ್ ಇದ್ಕೊಂಡು ಏನ್ ಮಾಡ್ತೀನಿ ನೀನ? ನೀ ಬಗ್ಗಿ ದುಡ್ದಾಗನ ನಿನ್ನ ಓನರ್ ಕಿ. ನೀ ಯಾವಾಗ ನಿಂದ ತಲಿ ಹಾಲಿ ಭೂಮಿಗೆ ಹಚ್ತಿಯಲ್ಲ, ನಿನ್ನ ಸೊಕ್ಕ ಅವಾಗ ಅಡಗತೈತಿ, ಅವಾಗ ನಿನಗ ಭೂಮಿ ತಾಯಿ ಒಲಿತಾಳ, ಅವಾಗ ನಿನಗ ಅಕ್ಕಿ ಏನ್ ಕೊಡ್ಬೇಕು ಕೊಡ್ತಾಳ
1: ನೋಡ್ರಿ. ಅಂದ್ರ ಭೂಮಿ ತಾಯಿಯನ್ನ ಒಲಿಸಿಕೊಂಡ್ರ ನಾವು ಕೃಷಿಯ ಜೊತೆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೂಡ ಪಡಿಬಹುದು ಅನ್ನೋದು ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ ದಾಕ್ಷಾಯಿಣಿಯವರ. ಒಂದು ಕಾಲದೊಳಗ ಕೃಷಿ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಚಿತ್ರ ಬರ್ತಿತ್ತು ಅಂದ್ರ, ದೊಡ್ಡ ಫಲವತ್ತಾದ ಕರಿನೋ ಕೆಂಪು ಮಣ್ಣಿನ ಭೂಮಿ, ಅಲ್ಲಿ ರೆಂಟಿ ಕುಂಟಿ ಇದ್ದಂತ ರೈತ, ಅದರ ನೊಗಕ್ಕೆ ಕಟ್ಟಿದಂತ ಎರಡು ಎತ್ತುಗಳು, ಈ ಚಿತ್ರನೇ ನಮ್ ಕಣ್ಮುಂದ್ ಬರ್ತಿತ್ತು. ಆದ್ರೆ ಇವತ್ತಿನ ವಸ್ತುಸ್ಥಿತಿಯನ್ನ ನಾವು ನೋಡಿದಾಗ ಅದೇ ಹೊಲ ಕಣ್ಮುಂದ್ ಬರ್ತದ, ಆದ್ರೆ ಫಲವತ್ತತೆಯನ್ನ ಕಳ್ಕೊಂಡದ. ರೆಂಟಿ ಕುಂಟಿ ಬದಲಾಗಿ ಇವತ್ತು ಟ್ರಾಕ್ಟರ್ಗಳು ಮಷಿನ್ಗಳು ಆ ಜಗವನ್ನ ಆಕ್ರಮಿಸಿಕೊಂಡವ. ಮಳೆಯನ್ನ ನಂಬುವಂತ ಕಾಲ ಇತ್ತು, ಇವತ್ತು ಮಳೆ ಅನಿಶ್ಚಿತ ಆಗಿರೋದಕ್ಕ ನಾವು ಬೋರ್ವೆಲ್ಗಳು ಇದನ್ನ ಕೂಡ ನಾವು ನೋಡ್ತಾ ಇದೀವಿ. ಆಗಿನ ಚಿತ್ರ ಈಗಿನ ಚಿತ್ರ ನಾವು ಹೋಲಿಸಿಕೊಂಡು ನೋಡಿದಾಗ, ಇದರಿಂದ ನಮ್ಮ ಆರೋಗ್ಯನೂ ಕೂಡ ದುಸ್ಥಿತಿಗೆ ಹೊಂಟದ ಅಂತ ನಮಗೆ ಮತ್ತಷ್ಟು ಬಿಡಿಸಿ ಏನು ಹೇಳುವ ಅಗತ್ಯತೆ ಇಲ್ಲ ಅನ್ಕೊಳ್ತೀನಿ ನಾವು. ಅಂದ್ರೆ ಈ ವ್ಯತ್ಯಾಸ ನಾವೇ ಕಾಣ್ಕೊಳ್ಬಹುದು. ಈಗ ಕೃಷಿಕನಿಗೆ ಎತ್ತು ಹೈನು ಆಕಳ ಎಷ್ಟು ಸಹಕಾರಿಯಾಗಿರ್ತದ?
0: ಬಹಳ ಸಹಕಾರಿ ಆಗ್ತೈತ್ರಿ ಮೇಡಮ್. ಯಾಕಂತಂದ್ರೆ ಈಗ ನೀವು ಮೊದಲಿಂದ ಇಮ್ಯಾಜಿನ್ ಮಾಡಿದ್ರಿ, ನಾನು ಸಣ್ಣಕ್ಕಿದ್ದಾಗ ಒಂದು ನನ್ಗೆ ಒಂದ್ ಪೋಯಂ ಇತ್ತು, ಇವನೇ ನೋಡು ಅನ್ನದಾತ ಹೊಲದ ದುಡತ ದುಡಿಯುವನು, ನಾಡು ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು. ಸೊ ಇದು ಯಾವಾಗೋ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ಕಲ್ತಿದ್ದ. ಈಗ ಅದು ಕರೆಕ್ಟ್, ಆವಾಗಿಂದ ಪಿಕ್ಚರ್ ಏನಿತ್ತು ಈಗ ನಿಮ್ಗೆ ಆ ಪಿಕ್ಚರ್ ಕಾಣಂಗೇನ ಇಲ್ಲ, ವೆರಿ ರೇರ್ಲಿ. ಈಗ ಏನ್ ಒಂದ್ ಸ್ವಲ್ಪ ತಲೆ ಬೆಳ್ಳಗಾದವ್ರು ಒಂದಿಷ್ಟು ಮಂದಿ ಏನ್ ರೈತರದಾರ ನೋಡ್ರಿ, ಇವರಷ್ಟ ಅದನ್ನ ಹಂಗ್ ನೋಡಕ್ ಸಿಗ್ತಾರ. ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಅವರು ಹೋದ್ರ ಅಂತಂದ್ರ ಮುಗ್ದ ಹೋತ್, ಯಾರು ಇಲ್ಲ ಇಲ್ಲ, ಧೋತ್ರ ಉಟ್ಕೊಂಡವ್ರಂತೂ ಸಿಗುದನ ಇಲ್ಲ ನಿಮಗ. ಈಗ ಎಲ್ಲಾರು ಪ್ಯಾಂಟ್ ಹಾಕೊಂಡನ ಬರ್ತಾರ. ಸೊ ಅಂತವ್ರನ ಅದಾರ. ಅದಕ್ಕ ಈಗ ಎಲ್ಲಾರು ಈಗ ಮನಿ ಮನಿ ಊರ್ ಊರ್ ಓಣಿ ಓಣಿಗೆ ಟ್ರಾಕ್ಟರ್, ಒಂದೊಂದ್ ಮನಿಗೆ ಒಂದೊಂದ್ ಎರಡೆರಡು ಟ್ರಾಕ್ಟರ್ಸ್ ಅದಾವ್ರಿ. ಈಗ ಟ್ರಾಕ್ಟರ್ ಬಹಳ ಆಗಿ ಟ್ರಾಕ್ಟರ್ ಕೆಲಸ ಸಹಿತ ಕಡಿಮೆ ಆಗ್ಬಿಟ್ಟದ. ಹಂಗಾಗೈತಿ, ಟ್ರಾಕ್ಟರ್ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡ್ ಭೂಮಿ ಇಷ್ಟ ಗಟ್ಟಿ ಆಗೈತಲ್ರಿ ಮೇಡಮ್. ಈಗ ಮಳಿ ಬಂದ್ರು ನೀವ ಯಾವಾಗೋ ಬರ್ತೈತ್ ಮಳಿ ಅಂತೀರಿ, ಯಾವಾಗೋ ಬರಾಕ್ ಮಳಿ ಆಗ್ತದಂದ್ರ ನಾವ ಕಾರಣದಕ್ಕ
1: ಪರಿಸರ
0: ಇದ್ದಿದ್ ಗಿಡಗಳೆಲ್ಲ ಕಡ್ಕೊಂತ ಹೊಂಟೇವಿ. ಡೆವಲಪ್ಮೆಂಟ್ ಎಲ್ಲಿ ಮಾಡಾಕತ್ತೀವಿ ಗೊತ್ತಾಗಕತ್ತಿಲ್ಲ ನನಗ. ಭೂಮಿ ಮೇಲಿಂದ ಗಿಡ ಕಡದು ಡೆವಲಪ್ಮೆಂಟ್ ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ ನಾವು. ಎಲ್ ಗ್ರೀನ್ ಜಂಗಲ್ ಕಡದು ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ, ಮತ್ ಮಳಿ ಪಾಪ ಅದ ಏನ್ ಮಾಡ್ಬೇಕ? ಅದಕ್ಕೆ ಎಲ್ಲಿ ಸೂಕ್ತವಾದ ಜಾಗ ಸಿಗದ ಅಲ್ಲಷ್ಟೇ ಹಾಕೇತದ ಈಗ. ಆಮೇಲೆ ಈಗ ಭೂಮಿ ಘಟ್ಟ ಆಗೈತಿ, ಟ್ರಾಕ್ಟರ್ ಎಷ್ಟೋ ಇಂಚ್ ಒಳಗ ಇಷ್ಟ ಘಟ್ಟ ಆತಂದ್ರ ಮಳಿ ನೀರ್ ಬಿದ್ರು ಅದು ಒಳಗ್ ಹೋಗ್ಬೇಕ ಹೆಂಗ? ಅದ್ ಹಿಂಗ್ ಬೇಕಂದ್ರ ಅದನ್ನ ಸಡ್ಲ್ ಮಾಡಕ್ ಅಲ್ಲಿ ಎರೆಹುಳಗಳು ಇದ್ರ ಏನಾರ ಸಡ್ಲಾಕೆ ತನ್ರಿ. ಎರೆಹುಳದ ನಿಮಗ್ ಕೆಲಸ ಗೊತ್ತೈತನ, ಡೇ ಅಂಡ್ ನೈಟ್ 200 feet ಒಳಗ್ ಹೋಗ್ತೈತಿ. ಒಮ್ಮೆ ಒಳಗ್ ಹೋಗಿದ್ದ ಜಾಗದಿಂದ ಹೊರಗ್ ಬರಂಗಿಲ್ರಿ, ಅದ ಮತ್ತೆ ಬೇರೆ ರೂಟ್ದಿಂದ ಮ್ಯಾಲ ಬರ್ತೈತಿ. ಅಷ್ಟು ಒಳಗ್ ಹೋಗಿ ಹೊರಗ್ ಬಂದು ಮಾಡಿ ಮಾಡಿ ಅದ ಏನ್ ಮಾಡ್ತೈತಿ, ಭೂಮಿನ ಹಗರ್ ಮಾಡ್ತೈತಿ, ಸಡ್ಲ್ ಮಾಡ್ತೈತಿ. ಅವಾಗ ಮಳಿ ನೀರ್ ಒಳಗ್ ಹೋಗ್ತೈತಿ. ಈಗ ಎರೆಹುಳನ ಸಿಗಂಗಿಲ್ಲ ನಿಮ್ಗ, ಯಾಕಂದ್ರ ಅದಕ್ಕ ಆಹಾರ ಇಲ್ಲ. ಅದಕ್ಕ ಆಹಾರ ಏನ್? ಸಗಣಿ ಬೇಕಲ್ಲಿ. ಭೂಮಿ ಮೇಲೆ ಟ್ರಾಕ್ಟರ್ ಮತ್ತು ಹೊಲಸ್ ಡಿಸೈಲ್ ಮತ್ತೆ ಅದ್ರ ಪೊಲ್ಯೂಷನ್ ನೀವು ಇಟ್ರಿ ಅಂತಂದ್ರ ಅದಕ್ಕೆ ಸಗಣಿ ಗೋಮೂತ್ರ ಸಿಗಂಗಿಲ್ಲ ಅಂದ್ರೆ ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಊಟದ ಕಡೆ ಹೋಗ್ತದೆ, ಅದ ಇಲ್ಲ ಅಂತಂದ್ರೆ ಸತ್ ಹೋಗ್ತತಿ. ಸೊ ಇದಕ್ ಬೇಕಂದ್ರ ಮೇನ್ ಅಂದ ಆಕಳ ಬೇಕ ಬೇಕ ನೋಡ್ರಿ ಮೇಡಮ್. ಇದನ್ನ ಯಾವಾಗ್ಲೂ ಹೇಳ್ತೇನಿ, ಭೂಮಿ ತಾಯಿ ಗೋತಾಯಿ ಇವೆರಡು ಏನ್ ಖಾಸ್ ಅಕ್ಕ ತಂಗಿ ಅದಾರ ನನಗೆ ಗೊತ್ತಿಲ್ಲ. ಭೂಮಿ ತಾಯಿ ಇದ್ಲಂದ್ರನ ಆಕಿ ಏನ್ ಬೆಳೆದ್ ಕೊಡ್ತಾಳ ಅದು ಗೋತಾಯಿ ತಿಂತಾಳ. ಗೋತಾಯಿ ಸಗಣಿ ಮತ್ತು ಗೋಮೂತ್ರ ಏನ್ ಭೂಮಿ ಮೇಲೆ ಬೀಳ್ತಲ್ಲ ಅದರಿಂದ ಈಕಿ ಫಲವತ್ತಾಗ್ತಾಳ, ಈಕಿ ಬೆಳಿತ. ಇವರಿಬ್ರು ಇಷ್ಟು ಚಂದ ಪ್ಯಾರಲಲ್ ಹೋಗ್ತಿರ್ತಾರಲ್ಲ, ಈ ಲಿಂಕ್ ನಾವು ತಪ್ಪಿಸ್ಬೇಕು.

0: ಬಿಟ್ಟೇವಿ. ಯಾಕಂತಂದ್ರ ಮೊದಲಿನಷ್ಟ ಗೋಗಳಿಗ ಇಲ್ಲ ಇಲ್ಲ
1: ಇಲ್ಲ
0: ಗೋದ್ ಗೋಮಯ ಮತ್ತು ಗೋಮೂತ್ರ ಕೆಳಗ್ ಬೀಳಿಲ್ಲ ಅಂತಂದ್ರ ಆಕಿ ಫಲವತ್ ಹೆಂಗಾಗಬೇಕ? ಆಗಂಗಿನ ಇಲ್ಲ.
1: ಆಗಂಗಿಲ್ಲ ಅಂದ್ಕೂಡ ಇವತ್ತು ನಾವು ತ್ವರಿತವಾಗಿ ಕಾಯಿಪಲ್ಯ ಬೆಳಿಬೇಕು, ಹಣ್ಣು ಬೆಳಿಬೇಕು ಮತ್ತ ಬೇಳೆಕಾಳು ಬೆಳಿಬೇಕು ಅಂದ್ರ ನಾವ್ ಇವತ್ತು ಕೀಟನಾಶಕಗಳ ಮೊರೆ ಹೋಗ್ಬಿಟ್ಟು.
0: ಕೀಟನಾಶಕ ನಿಮ್ಗೆ ಅರ್ಜೆಂಟ್ ಆಗಿ ಬೆಳಿಬೇಕಂತಂದ್ರ ಪಟ್ ಪಟ್ ಗ್ರೋತ್ ಪ್ರಮೋಟರ್ ಅಂತೇಳಿ ಅದು ಫರ್ಟಿಲೈಸರ್ ಹಾಕು, ಇದನ್ ಹಾಕು, ಹಿಂಗೆಲ್ಲ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಅನ್ಕೊಂಡ್ ಎಷ್ಟು ಫಾಸ್ಟ್ ಬೆಳ್ಕೊಂತ ಹೋಗಿ ಎಷ್ಟು ಫಾಸ್ಟ್ ಬೆಳೆದು ತಿಂತಿರ್ಲ ಅಷ್ಟು ಫಾಸ್ಟ್ ನಮ್ ಜೀವನನು ಹೋಗ್ತೈತಿ. ಒಂದ್ಸತ ನಾ ಕೇಳಿದ್ದು ಏನಂತಂದ್ರ, ಯಾವ ಕಾಳುಗಳು ಲೈಕ್ ನೋಡ್ರಿ ತೊಗರಿ ಬೇಳೆ ಯಾವಾಗೂ ಕುದಿಯಾಕ ಲೇಟ್ ತಗೋತೈತಿ ಅಂತ. ಯಾಕಂದ್ರ ಅದು ಬೆಳೆಯಕನು ಲೇಟ್ ತಗೋತೈತಿ. ಸೊ ಯಾವ ಬೆಳೆಯಕ್ ಲೇಟ್ ತಗೋತಾವು, ಯಾವ ಕುದಿಯಾಕ ಲೇಟ್ ತಗೋತಾವು, ಅಷ್ಟು ನಾವು ಅವ್ನ ಸೇವನೆ ಮಾಡ್ರೆ ನಮ್ದು ಲೈಫ್ ಸ್ಪ್ಯಾನ್ ಸಹಿತ ಲೇಟ್ ಆಗಿ ಹೋಗ್ತೈತಿ. ಬರ್ತೈತಿ ನಮ್ ಲೈಫ್ ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್.
1: ಈಗ ನಾವೇ ನೋಡಿದ್ರೆ ಡಾಕ್ಟರ್ ದಾಕ್ಷಾಯಿಣಿ ಅವರ ಈ ಸಾವಯವದಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಈ ತರದ ಹಾಕಿ ಬೆಳೆದಂತ ಕಾಯಿಪಲ್ಯ ರುಚಿಗೂ ಇವತ್ತು ನಾವು ಕೀಟನಾಶಕಗಳಿಂದ ಬೆಳೆದಂತ ಕಾಯಿಪಲ್ಯ ರುಚಿಗೂ ಅಜಗಜಾಂತರ
0: ಫರ್ಕ್ ಐತಿ. ಹೌದೌದೌದು. ಅಂಡ್ ಇನ್ನೊಂದು, ನಾವು ಈಗ ಏನ್ ಗೋ ಆಧಾರಿತ ಕೃಷಿಯಿಂದಾಗ ಏನ್ ಬೆಳೆದಿರ್ತೇವೆ ಲೈಕ್ ಟೊಮ್ಯಾಟೋ ಅನ್ನು, ಪಾಲಕ್ ಅನ್ನು, ಪಾಲಕ್ ತಂದಿಟ್ರ ನೀವು ಮಾರ್ಕೆಟ್ ನಾಗ ಹೊಡೆದಿದ್ದು ತಂದಿಡ್ರಿ, ನಾವ್ ಬೆಳೆಸಿದ್ ತಂದಿಡ್ರಿ, ಈ ಪಾಲಕ್ ಕೊಳಿತೈತಿ, ನಮ್ದ ಬಾಡ್ತೈತಿ. ಸೊ ಇದ ಫರ್ಕ್ ಬಹಳ ಸೂಕ್ಷ್ಮ ಐತ್ರಿ ಇದೆಲ್ಲ. ಅಂಡ್ ಎಲ್ಲಾ ಇದ್ದಿದ್ದನ್ನ ನಮ್ದು ಮೊದಲು ಇದ್ದಿದ್ದನ್ನ ನಾವ್ ಏನ್ ಮಾಡೇವಿ ಅಂತಂದ್ರೆ ನಾವೆಲ್ಲ ಮರ್ತು ಬಿಟ್ಟಿವ್ರಿ. ಎಷ್ಟು ಸಿಂಪಲ್ ಐತಿ, ಎಷ್ಟು ಸೂಕ್ಷ್ಮ ಐತಿ, ಇದನ್ನೆಲ್ಲ ಮರ್ತು ಬಿಟ್ಟಿವಿ ನಾವೆಲ್ಲಾನು. ಆರ್ಟಿಫಿಷಿಯಲ್ ಅಂಡ್ ಫಾಸ್ಟ್ ಲೈಫ್ ನಾಗ ಹೊಂಟ್ಬಿಟ್ಟಿವಿ. ಅಂಡ್ ನಾವ್ ಎಲ್ಲಾರು ಕೃಷಿಕರ ಕಡೆ ಲಕ್ಷ ಕೊಡದ ಹೋಗ್ಲಿಲ್ಲ ಅಂದ್ರ ನಾವ್ ಮುಂದಿನ ಜೀವಮಾನಾಗ ನಾವ್ ಇರುವುದು ಬಹಳ ಕಷ್ಟ ಆಗ್ತೈತಿ. ಎಲ್ಲಾರು ರೋಗಿಷ್ಟ ಆಗ್ತೀರಿ.
1: ಹೌದು, ಈಗ ನಮ್ಮ ಜೀವಿತ ಕಾಲದಕ್ಕಿಂತ ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಉತ್ತಮ ಆರೋಗ್ಯ ಹೊಂದಬೇಕು, ಉತ್ತಮ ಜೀವನ ಮಾಡಬೇಕು ಅಂದ್ರ ನಾವೀಗ ಎಚ್ಚೆತ್ತುಕೊಳ್ಳಿಕ್ಕೆ ಇದು ಒಂದು ಅಲಾರ್ಮಿಂಗ್.
0: ಹುಟ್ಟು ಕೂಸುಗಳು ಸಹಿತ ಡಯಾಬಿಟಿಕ್ ಆಗಿ ಹುಟ್ಟಾಕತ್ತಾವ್. ಒಣ್ಣೆ ಮತ್ತ ಇನ್ಫರ್ಟಿಲಿಟಿನ ಜಾಸ್ತಿ ಆಗತ್ತೈತಿ. ಒಣ್ಣೆ ಮತ್ತ ಹುಟ್ಟಾಕತ್ತಿಲ್ಲ, ಹುಟ್ಟಿದ್ದು ಹಿಂಗ ಅನಾರೋಗ್ಯ ಆಗಿ ಹುಟ್ಟಾಕತ್ತಾವ. ಸೊ ಮುಂದಿನ ಸೊಸೈಟಿ ಬಗ್ಗೆ ವಿಚಾರ ಮಾಡ್ರಿ ಹೆಂಗಿರ್ತೈತಿ.
1: ಇದು ಒಂದು
0: ಅಲಾರ್ಮಿಂಗ್ ಅನ್ನ ಇದು. ಇವಾಗ ಈಗ ನೀವು ಚರ್ತುಕೊಳ್ಳಲಿಲ್ಲ ಅಂತಂದ್ರ ಮುಂದ ಆಗಾಕ ಸಾಧ್ಯನ ಇಲ್ಲ. ಒಮ್ಮೆ ಬೆನ್ನ ಎಲುಬ್ ಎಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರ ನಾವ್ ಹೆಂಗ್ ಈಗ ಬೆನ್ನ ಎಲುಬ ಪೂರಾ ಪುಡಿ ಪುಡಿ ಆಗಿ ಹೋತಂದ್ರ ಆಮೇಲೆ ನೀವು ಏನ್ ಮಾಡೋರು ಅದಿರಿ? ಬರೇ ಓದಾಕಷ್ಟ ರೈತ ಬೆನ್ನ ಎಲುಬ, ರೈತ ಬೆನ್ನ ಎಲುಬ ಅನ್ಕೊಂತ ಕುಂಡ್ರದ್ ಅಷ್ಟ ಆಕೇತಿ.
1: ಅಲ್ಲ, ಈಗ ರೈತನ ಚಿತ್ರನೂ ನಾವು ಹಾಕಿದಾಗ ನೋಡುವಂತ ದಿನಗಳು ಬರ್ಲಿಕ್ಕೆ
0: ಅಷ್ಟ ಅಷ್ಟ.
1: ಈಗ ದಕ್ಷಿಣಿಯವರು ಇದೆಲ್ಲಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗ ಮನುಷ್ಯನ್ಗೆ ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಉತ್ತಮ ಆಹಾರವನ್ನ ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ
0: ಮೇಡಮ್? ಈಗ ನಿಮಗ್ ಕೃಷಿ ಮಾಡಕ್ ಆಗಂಗಿಲ್ಲ. ಈಗ ನೀವು ಒನ್ ಮೀಡಿಯಾ, ಯು ಆರ್ ಡೂಯಿಂಗ್ ಯುವರ್ ಜಾಬ್ ಸೋ ನೈಸ್ಲಿ. ಸೊ ನಾ ನನ್ ಜಾಬ್ ನಾ ಮಾಡತ್ತೇನೆ, ಬಟ್ ಈ ಮಾಡಾಕ ನನಗ ಒಂದು ಸಪೋರ್ಟ್ ಏನಂತಂದ್ರ ಮೀಡಿಯಾನೂ ಬೇಕ. ಆಮೇಲೆ ಇವರು ತಮ್ಮ ಓಟಿ ಒಳಗ ತಾವ್ ಕೆಲಸ ಮಾಡ್ತಿರ್ತಾರ, ಬಟ್ ನೀವೆಲ್ಲ ತಿನ್ನೋದೇನ ಆಹಾರನಲ್ಲ. ನೀವು ನನ್ನ ಮ್ಯಾಲ ಒಂದು ವಿಶ್ವಾಸ ಇಟ್ಟ ನಾ ನಿಂದ ಕಡೆ ತಗೋತೇನಿ, ನೀ ನನ್ಗೆ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿಕೊಡು ಅಂತ ನೀವು ರೈತನ ಕಡೆ ಹೋಗಿ ಅಪ್ರೋಚ್ ಆಗ್ರಿ, ಅವ್ ನಿಮಗ್ ಬೆಳೆದು ಕೊಡ್ತಾನ. ಯಾಕಂದ್ರ ಆ ಬೆಳೆದಿದ್ದಕ್ಕೆ ನೀವು ಅವಂಗ ಒಂದು ಏನು ಮೌಲ್ಯ ಅದಕ್ಕೆ ಕೊಡಬೇಕ. ಅವಂಗ ಯಾಕಂತಂದ್ರ ಎಲ್ಲಾರು ಪೆಸ್ಟಿಸೈಡ್ ಇದನ್ನ ಫರ್ಟಿಲೈಸರ್ ಹಾಕಿ 10 ಚೀಲ ಬೆಳೆಯುವಲ್ಲಿ ಅವ್ ಆರ್ಗ್ಯಾನಿಕ್ ಆಗಿ ನಿಮಗೀಗ 5 ಚೀಲ ಬೆಳೆದು ಕೊಡ್ತಾನ ಅಥವಾ 6 ಚೀಲ ಬೆಳೆದು ಕೊಡ್ತಾನ ಅಂತಂದ್ರ ನೀವು ಅವಂಗ ರೇಟ್ ಕೊಟ್ಟು ತಗೋಬೇಕು. ಬಿಕಾಸ್ ಹೀ ಶುಡ್ ಬಿ ಸ್ಟೇಬಲ್ ಅಂಡ್ ಸಸ್ಟೈನಬಲ್. ಹಂಗ ಆದಂದ್ರನ ನಿಮಗ ಅವ್ ಚಲೋದ್ ಬೆಳೆದ್ ಕೊಡ್ತಾನ, ಇಲ್ಲಂತಂದ್ರ ಅವ್ ತಾನ ವೀಕ್ ಆಗಿ ನಿಮಗ್ ಹೆಂಗ್ ಚಲೋದ್ ಬೆಳೆದ್ ಕೊಡ್ಬೇಕ್ ಹೇಳ್ರಿ. ಅಂಡ್ ನೀವ್ ಆಗ್ಲೇ ಹೇಳಿದ್ರಿ ಮೇಡಮ್, ಹಿಂದಿಂದ ನೋಡಿದ್ವಿ ಪ್ರೆಸೆಂಟ್ ನೋಡಿದ್ವಿ ಅಂತಂದ್ರಿ, ನಾ ಫ್ಯೂಚರ್ ನೋಡತ್ತೇನ್ರಿ ಮೇಡಮ್? ಈಗ ಬೋರ್ ಹೊಡ್ಯಾಕತ್ತಾರ, ಬೋರ್ ಹೊಡ್ಯಾಕತ್ತಾರ, ಬರೇ ಈಸಿ ಕ್ರಾಪ್ ಕಬ್ಬಿಗೆಲ್ಲಾರು ಮೊರೆ ಹೋಗಾಕತ್ತಾರ, ಕಬ್ಬ ಬೆಳತಾರ, ನಾಳೆ ಬೋರ್ನಾಗ ನೀರ್ ಬರಂಗಿಲ್ರಿ, ಮುಂದೆ ಎಣ್ಣಿ ಬರ್ತೈತಿ. ನಮ್ ಮುಂದಿನ ಫ್ಯೂಚರ್ ನೋಡಾಕತ್ತೇನಿ, ಎಲ್ಲೂ ನಿಮಗ್ ಹಸಿರು ನೋಡಕ್ ಸಿಗಂಗಿಲ್ಲ, ತಾಪ ಸಿಗ್ತತಿ ತಾಪ. 2 ದಿವಸ ಅಲ್ಲಿ 1 ದಿವಸ ನಾನು ಹೊಲದಾಗ ಹೋಗಿ ಬಂದ್ರ ಮಕ ಎಲ್ಲ ಕರ್ರಗಾಗಿರ್ತೈತಿ, ಅಂತ ತಾಪ ಬಿಸಿಲು. ಸ್ಕಿನ್ ಡಿಸೀಸ್ ಬರ್ತಾವ, ಎಲ್ಲದಕ್ಕೂ ಒಂದಕ್ಕೊಂದು ಇಷ್ಟು ರಿಲೇಟೆಡ್ ಅದಾವ ಇವು ಅಂತಂದ್ರ ಅದಕ್ಕ ಈಗರ ರೈತಗ ಏನ್ ಮಾಡಾಕತ್ತಾನು. ನೀವು ಎಜುಕೇಟೆಡ್ ಪೀಪಲ್ ಅವನ ಕಡೆ ಹೋಗ್ರಿ. ಈ ಸಿಟಿ ಪೀಪಲ್ ಯು ಹೈಯರ್ ದ ಫಾರ್ಮರ್ಸ್ ಐಸೆ, ಯು ಹೈಯರ್ ದೆಮ್. ನಾನ್ ಇಂದ ಕಡೆ ತಗೋತೇನಪ್ಪ, ನಾ ಇಷ್ಟು ಕೊಟ್ಟ ತಗೋತೇನೆ, ನೀ ನನಗೆ ಇದು ಚಲೋದ್ ಬೆಳೆದ್ ಕೊಡ ಅಂದಾಗ ಅವಂಗ ಕಾನ್ಫಿಡೆನ್ಸ್ ಬರ್ತೈತ್ರಿ, ಅವಂಗೊಂದು ಖುಷಿ ಆಗ್ತೈತಿ, ಹಾ ನನಗೊಂದು ಕಿಮ್ಮತ್ ಐತಿಪ್ಪ, ಯಾರೋ ಒಬ್ರು ಬಂದ್ರ ನನ್ ಕಡೆ ಬಂದ್ರ ಮತ್ ತಗೋತಾರ ಅಂತ ಗ್ಯಾರಂಟಿ ಕೊಟ್ಟಾರ, ಅವಂಗೊಂದು ಆತ್ಮವಿಶ್ವಾಸ ಬರ್ತೈತ್ರಿ. ಅಂಡ್ ಎಲ್ಲರಿಗೂ ಇನ್ನರ್ ಕಾನ್ಶಿಯಸ್ನೆಸ್ ಅಂತೂ ಇದ್ದ ಇರ್ತತೆ. ನೀವು ಒಂದ್ ಬಿಟ್ಟು 2 ಸಲ ಅವನ ಕಡೆ ಹೋದಂದ್ರ ಅವ್ನು 3ನೇ ಸಲ ನಿಮಗ್ ಮೋಸ ಮಾಡಂಗಿಲ್ಲ, ಸಾಧ್ಯ ಇಲ್ಲ.
1: ಅಂದ್ರೆ ಈ ಒಂದು ಪರಿವರ್ತನೆ ನಮ್ಮ ಸೊಸೈಟಿ ಒಳಗೆ
0: ಆಗಬೇಕು,
1: ಅತ್ಯಗತ್ಯ.
0: ಎಸ್ ಎಸ್ ಎಸ್, ಇದು ಒಂದು ಅಟ್ ಲೀಸ್ಟ್ ದಿಸ್ ಇಸ್ ಒನ್ ರೂಟ್ ವೇರ್ ಯು ಕ್ಯಾನ್ ಸ್ಟೆಬಿಲೈಸ್ ದ ಫಾರ್ಮರ್ ಅಂಡ್ ಸ್ಟೆಬಿಲೈಸ್ ದ ಮದರ್ ಅರ್ತ್. ಅಂಡ್ ಆಕಳುಗಳನ್ನು ಎಲ್ಲಾನು ಆಕಳ ಇಲ್ದ ಅಂತೂ ಈಗ ಭೂಮಿ ಮೇಲೆ ನೀವು ಏನ್ ಮಾಡಕ್ ಸಾಧ್ಯ ಇಲ್ರಿ ಮೇಡಮ್.
1: ಹೌದು, ಈಗ ಸಾಕಷ್ಟು ಆಕಳ ಅಂದ ತಕ್ಷಣ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ನಾವು ನೋಡ್ತೀವಿ. ಮಾಡಿದೀವಿ ಇವತ್ತು. ಅಂದ್ರೆ ಈ ಆಕಳಗಳನ್ನ ಸಾಕೋದ್ರಿಂದ ಕೂಡ ಉತ್ತಮ ಹಾಲನ್ನ ನಾವು ಪಡಿಬೇಕು ಅಂದ್ರೆ ನಮ್ಮ ದೇಶ

0: ನಮ್ಮ ಸಂಸ್ಕೃತಿ ನಮ್ಮ ಇದರಲ್ಲಿ ಇರುವಂತಹ ತಳಿಗಳಿಂದ ನಮ್ಗೆ ಪಡೀಲಿಕ್ಕೆ ಸಾಧ್ಯ ಅದ. ಇಲ್ಲೂ ಕೂಡ ನಾವು ಅತಿ ಆಸೆಯನ್ನ ಮಾಡಿ ಬೇಗನೆ ಶ್ರೀಮಂತರಾಗಬೇಕು, ಹೆಚ್ಚು ಹಾಲನ್ನ ಪಡಿಬೇಕು, ಮಾರಾಟ ಮಾಡಬೇಕು, ಈ ಒಂದು ದುರಾಸೆಗೆ ಬಿದ್ದಾಗ ಮತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಇಲ್ಲ ಈಗ ಅದಕ್ಕೆ ಏನ್ ಹೇಳತ್ತೇನಲ್ಲ, ಅವ್ರಿಗೆ ನೀವು ಫಾರ್ಮರ್ಸ್ ಕಾನ್ಫಿಡೆನ್ಸ್ ಕೊಡ್ರಿ. ಈಗ ನೋಡ್ರಿ ಎಲ್ಲಾರು ಏ ಮನೆಗೆ ನಾವು ಜವಾರಿ ರೀ, ಉಳಿಕಿದ್ದೆಲ್ಲ ಜರ್ಸಿ ಎಚ್ಎಫ್ ರೀ, ಅದನ್ನ ಡೈರಿಗೆ ಹಾಕ್ಬಿಡ್ತೇವ್ರಿ, ನಾವೇನು ಉಣ್ಣಂಗಿಲ್ರಿ. ಈ ರೈತನ ಮಾತನೇ ಇದೆ ಅಂದ್ರ ತಾ ಚಲೋ ತಿಂದು ಡೈರಿಗೆ ಹಾಕಿದ್ ಯಾರು ತಿಂತಾರೋ ಏನೋ ಗೊತ್ತಿಲ್ಲ. ಡೈರಿ ಒಳಗೆ ಹೋದ್ಕೂಡ ಅದ್ ಪನ್ನೀರ್ ಆಗ್ತೈತಿ, ಮತ್ತೇನ ನಿಮ್ದು ಖೀರ್ ಆಗ್ತೈತಿ, ಮಜ್ಜಿಗೆ ಆಕೈತಿ. ನೈಸ್ಲಿ ಇಟ್ ವಿಲ್ ಬಿ ಪ್ಯಾಕ್ಡ್ ಅಂಡ್ ಇಟ್ ವಿಲ್ ಬಿ ಕೆಪ್ಟ್ ಅಂಡ್ ನಾವು ಅಗದಿ ಚಂದಾಗಿ ಹೋಗಿ ಸೂಟ್ ಬೂಟ್ನಾಗ ಹೋಗಿ ಮಾಲ್ ನಾಗ ಹೋಗಿ ತಗೊಂಡ್ ತಿಂದ್ ಭಾರಿ ಅಂತ ತಿಳ್ಕೊಂಡ್ ಬಿಡ್ತೇವೆ. ಬಟ್ ಏನ್ ಹೋಗಿರ್ತೈತಿ, ಮೊನ್ನೆ ಮೊನ್ನೆ ಕೇಳಿದೆ ಯಾರ್ದೋ ಒಂದು ಕಾಫ್ ಅಂದ್ರ ಎಮ್ಮಿ ಕರ ಸತ್ತಿತ್ತ, ಅವ್ ಅದನ್ನ ಈಗ ಹಿಂಡ್ಬೇಕದ, ನಾವು ಹಿಂಡ್ಬೇಕಂದ್ರ ಇಂಜೆಕ್ಷನ್ ಹೊಡೆದ ಹೊಡಿತಾನ, ಇಂಜೆಕ್ಷನ್ ಹೊಡೆದನ್ನ ಹಾಲ್ ಹಿಂಡ್ತಾನ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್, ದಿಸ್ ಇಸ್ ಆಲ್ ಆರ್ಟಿಫಿಷಿಯಲ್. ಹಿಂಗೆಲ್ಲ ಆಗ್ತಾವ್ರಿ ಮೇಡಮ್, ಇಟ್ ಇಸ್ ಲೈಕ್ ಏನ್ ಗೊತ್ತಾ, ಅವ್ನು ಸ್ಟೇಬಲ್ ಆಗ್ಬೇಕಂತಂದ್ರ ನೀವು ಪೀಪಲ್ ಅವನ ಕಡೆ ಹೋಗಬೇಕ. ನೀವ್ ಎಲ್ಲಾ ಸಾಟರ್ಡೆ ಸಂಡೆ ಗವರ್ಮೆಂಟ್ ಹಾಲಿಡೇ ಬಂತಂದ್ರ ಅಲ್ಲೇ ಇಲ್ಲೇ ಪಿಕ್ನಿಕ್ ಹೋಗೋ ಬದ್ಲಿ ಹೊಲಕ್ ಹೋಗ್ರಿ, ಅವನ್ ಕೂಡ ಕೆಲಸ ಮಾಡ್ರಿ, ನಿಮ್ಗ ಅದ್ರದ್ ನಿಮ್ದ್ ವ್ಯಾಲ್ಯೂ ಗೊತ್ತಾಗ್ತೈತಿ ಅಂಡ್ ಅದ್ರದ್ ಡಿಫಿಕಲ್ಟೀಸ್ ಏನ್ ಅನ್ನೋದು ಗೊತ್ತಾಕೈತಿ. ಅವಾಗ ನೀವು ಅವ್ನು 10 ರೂಪಾಯಿಗೆ ಸಿಗೋಡ್ ಅಂತಂದ್ರ ನೀವಾಗೆ 15 ರೂಪಾಯಿ ಕೊಟ್ಟು ಬರ್ತೀರಿ, ಹೌದಪ್ಪ ಇಷ್ಟು ಶ್ರಮ ಆಯ್ತು ಅಂತ.
0: ಆರೋಗ್ಯ ದತ್ತ ನಮ್ಮ ಲಕ್ಷ್ಯಕ್ಕೆ ಹೋದಾಗ ನಾವು ಅಲ್ಲಿ ದುಡ್ಡಿನ ಮುಖ ನೋಡುದಿಲ್ಲ.
1: ಇಲ್ಲ ಇಲ್ಲ, ಯಾಕಂತಂದ್ರ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಇವೆಲ್ಲ ಬರೀ ಪ್ರಾವರ್ಬ್ಸ್ ಅಲ್ರಿ, ಇವ ಇಟ್ ಇಸ್ ರಿಯಾಲಿಟಿ.
0: ಹೌದು,
1: ನೀವ್ ಇದಕ್ಕ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ ಎದಕ್ ಇಂಪಾರ್ಟೆನ್ಸ್ ಕೊಡ್ತೀರಿ ಹೇಳ್ರಿ?
0: ನಿಜ ನಿಜ. ಈಗ ಡಾಕ್ಟರ್ ದಕ್ಷಾಯಣಿ ಅವ್ರ, ಈ ತರ ಈಗ ಆಕಳು ಮತ್ತು ಕೃಷಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮಗೆ ಅನುಕೂಲ ಅಂತ. ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ನಿಮಗೆ ಕೃಷಿ ಆರೋಗ್ಯ ಬೇಕಂತಂದ್ರ ಕೃಷಿಕ ಚಲೋ ಇರಬೇಕು, ಕೃಷಿಕ ಚಲೋ ಇರ್ಬೇಕಂದ್ರೆ ಅವನ್ ಕೂಡ ಒಂದು ಆಕಳ ಇರಬೇಕು. ಏನಂತಂದ್ರ ನಿಮ್ಮ ನಿಮ್ಮ ಏರಿಯಾದ ಆಕಳಗಳು, ನಿಮ್ಮ ನಿಮ್ಮ ರೀಜನ್ದ ಆಕಳ ಏನ್ ಇರ್ತಾವಲ್ಲ ಅದೇ ತಳಿ ಮೇಲೆನ ವರ್ಕ್ ಮಾಡ್ರಿ ಅಂತ ನಾ ಎಲ್ಲಾ ಕೃಷಿಕರಿಗೆ ಹೇಳ್ತೇನೆ. ಯಾಕಂದ್ರ ಅವ್ರ ಪ್ರಾಂತದಾಗ ಅವ್ರವ್ರ ತಳಿಗಳದಾವ್, ಸೊ ಅವ್ನ್ ತಗೊಂಡ್ ಬಂದು ಇಲ್ಲಿ ಮಾಡಿದೆ, ಇಲ್ಲಿದ್ ಒಯ್ದ ಅಲ್ಲಿ ಮಾಡಿದೆ, ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ಈಗ ಧಾರವಾಡ ಡಿಸ್ಟಿಕ್ಟ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವಿ ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಕಿಲಾರನ್ನು ನಮ್ದು ಹಳ್ಳಿಕಾರನ್ನು ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ, ನಾವು ಇವ್ರ ಮೇಲೆನ ವರ್ಕ್ ಮಾಡ್ಬೇಕು. ಅಂಡ್ ಅವ್ ಬಹಳ ಅವ್ ಆರೋಗ್ಯವಿದ್ದು ಅಂತಂದ್ರ ಅವ್ ಖುಷಿಯಿಂದ ಇದ್ದು ಅಂತಂದ್ರ ಅವ್ ಖುಷಿಯಿಂದ ಹಾಲ್ ಕೊಡ್ತಾವನ್ನು, ಅವ್ ಖುಷಿಯಿಂದ ಆರೋಗ್ಯವಾಗಿರ್ತಾವ ಅಂದ್ರೆ ನಮ್ ಭೂಮಿ ಖುಷಿಯಿಂದ ಇರ್ತೈತಿ, ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿ ಆಗಿರ್ತೇವ್ ನೋಡ್ರಿ. ಅಲ್ಟಿಮೇಟ್
0: ಅಂದ್ರೆ ಇದು ಒಂದು ವರ್ತುಳ.
1: ಹಾ,
0: ಇದು ಏನಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆಯಿಂದ ನಾವು ಪಡ್ಕೊಂಡು ಪ್ರತಿನಿತ್ಯ ಊಟ ಮಾಡಿ, ನಾವಷ್ಟೇ ಅಲ್ಲ ಸಮಾಜದಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ವೈದ್ಯರಿಂದ ದೂರ ಇರಬಹುದು, ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬಹುದು, ಸಂತೃಪ್ತಿಯ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ.
1: ನಮ್ಮ ಹಾಸ್ಪಿಟಲ್ ನಾಗ ನಮ್ಮ ಎಲ್ಲಾ ಡಾಕ್ಟರ್ಸ್ ತಾವ್ ಏನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರ ಅತ್ರ ಜೋಡಿ ಇದ್ರದ ಲೈಫ್ ಸ್ಟೈಲ್ ಆಗ್ಲಿ, ಆಮೇಲೆ ಅವ್ರ ಫುಡ್ ಹ್ಯಾಬಿಟ್ಸ್ ಆಗ್ಲಿ, ಇವನು ಎಲ್ಲಾನು ಹೇಳ್ತಾರ. ಸೊ ಎರಡು ಲೈಕ್, ಯಾಕಂದ್ರೆ ಎಲ್ಲಾರ್ಗು ಗುರ್ತೈತಿ ಈಗ ಏನ್ ಮೇನ್ ರೀಸನ್ ಎದಕ್ ನಮ್ದು ಆರೋಗ್ಯ ಹಾಳಾಗತ್ತೈತಿ ಅನ್ನೋದು ಎಲ್ಲಾರ್ಗು ಗೊತ್ತೈತಿ ಅನ್ಬೇಕ. ನಾವ್ ಪ್ರಿಸ್ಕ್ರಿಪ್ಷನ್ ಜೊತೆ ಇದನ್ನು ಹೇಳ್ತೇವೆ. ಸೊ ಎಲ್ಲಾರು ಇದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕ.
0: ನಿಮ್ಮ ಕಳಕಳಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾಭಾವನೆ ನಮ್ಮದು. ಇನ್ನಾದ್ರೂ ನಾವು ಮರಳಿ ನಮ್ಮ ಭೂಮಿ ಕಡೆಗೆ ಹೋಗೋಣ, ಭೂಮಿ ಕಡೆ ಗಮನ ಕೊಡೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಮಾತನ್ನ ತಾವೇನ್ ಹೇಳಿದ್ರಿ ಅಂದ್ರೆ ರಜಾ ದಿನಗಳಲ್ಲಿ ಹೊಲಗಳತ್ತ ಮುಖ ಮಾಡ್ರಿ ಅನ್ನೋದು. ಈ ಮಾಲು ಸಿನಿಮಾ ಅಲ್ಲೆಲ್ಲ ಹೋಗುವ ಬದಲಾಗಿ ಒಂದು ಮಕ್ಕಳಿಗೆ ಕರ್ಕೊಂಡು ಹೋದಾಗೂ ಮಕ್ಕಳಿಗೆ ಅದ್ರ ಕಷ್ಟ ಸುಖ ಏನು ಅನ್ನೋ ಅರಿವಾಗ್ತದೆ.
1: ಈಗ ಅಪ್ಕಮಿಂಗ್ ಡೇಸ್ ನಾಗ ಗುರುಕುಲ್ ಸಿಸ್ಟಮ್ಗಳೆಲ್ಲ ಮಾಡಾಕತ್ತಾರ್ರಿ, ಅಲ್ಲೇ ಇವ್ ಮೇನ್ ಕೃಷಿ. ಆಮೇಲೆ ಮೊದ್ಲಿಂದ ನಮ್ ಕಂಬಾರ ಕುಂಬಾರ ಏನ್ ಮನಿ ಕಟ್ಟವ್ರ ಇವನ್ನೆಲ್ಲ ಕಾರ್ಪೆಂಟರ್ ಇವನ್ನೆಲ್ಲಾರನ್ನು ಏನೇನ್ ಮಾಡ್ತಿದ್ರು ಇವನ್ನೆಲ್ಲ ಸ್ಟಾರ್ಟ್ ಮಾಡಾಕತ್ತಾರ. ಈಗ ಅಪ್ಕಮಿಂಗ್ ಡೇಸ್ ನಾಗ ಈ ಗುರುಕುಲ ಪದ್ಧತಿನ ಕ್ಲಿಕ್ ಆಗು, ಇನ್ನರ ಅಟ್ ಲೀಸ್ಟ್ ಅಂತವ್ರ ಒಂದಿಷ್ಟು ಮಂದಿ ಬಿಗ್ ಶಾಟ್ಸ್ ಇದ್ರ ಮೇಲೆ ಮಾಡ್ರಿ. ಸಿಬಿಎಸ್ಇ ಆಯ್ತು, ಐಸಿಐಸಿ ಸಿಲೆಬಸ್ ಆಯ್ತು, ಎಲ್ಲಾ ಅದು ಇವನ್ ನಮ್ ಹಳೇದನ್ನು ಒಂದ್ ಸ್ವಲ್ಪ ಮುಂದ್ ತಗೊಂಡ್ ಬಂದ್ರ ಬಹಳ ಚಲೋ ಆಗ್ತೈತಿ ಅಂತ ಹೇಳಿ. ಇದ ಮಣ್ಣು ಉಳಿಸ್ರಿ, ಕೃಷಿ ಉಳಿಸ್ರಿ ಅಂತ ಹೇಳಿ ನಾ ಎಲ್ಲರಿಗೂ ಕರೆನ ಕೈ ಮುಗಿದು ಕೇಳ್ಕೊತೇನೆ.
0: ನಿಜವಾಗ್ಲೂ ನಿಮ್ಮ ಮನವಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ದಕ್ಷಾಯಣಿ ಅವರೇ ಧನ್ಯವಾದ.
1: ಧನ್ಯವಾದ. ನಮಸ್ಕಾರ ಮೇಡಮ್.
2: ಆರೋಗ್ಯ ಮತ್ತು ಕೃಷಿ ಈ ಕುರಿತಂತೆ ಇದುವರೆಗೂ ವೈದ್ಯೆಯಾದ ಡಾ ದಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ

0: ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ.
1: ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ, ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯು ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯಾಗಿದೆ. ಇದನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಆಗಸ್ಟ್ 2008 ಆರಂಭಿಸಲಾಯಿತು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ರಚಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಕೃಷಿಯೇತರ ವಲಯದಲ್ಲಿ ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಈ ಯೋಜನೆಗಾಗಿ 5 ಆರ್ಥಿಕ ವರ್ಷಗಳಿಗೆ ಅಂದರೆ 2021-22 2025-26 ಒಟ್ಟು 13,554.42 crore ವೆಚ್ಚವನ್ನು ಅನುಮೋದಿಸಲಾಗಿದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸಲು ಬಯಸುವವರಿಗೆ ಬೃಹತ್ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಯೋಜನೆ ಮತ್ತು ಫಲಾನುಭವಿ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಈ ಸಬ್ಸಿಡಿಯನ್ನು ಮಾರ್ಜಿನ್ ಮನಿ ಎಂದು ಕರೆಯಲಾಗುತ್ತದೆ. ಇದು ಫಲಾನುಭವಿಗೆ ನೀಡಲಾಗುವ ಸಾಲದ ಮೊತ್ತದ ಒಂದು ಭಾಗವಾಗಿದ್ದು ಇದನ್ನು ಸರ್ಕಾರವು ಬ್ಯಾಂಕ್ಗೆ ಪಾವತಿಸುತ್ತದೆ. ಎಸ್ಸಿ ಎಸ್ಟಿ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಇತ್ಯಾದಿ ವಿಶೇಷ ವರ್ಗಗಳ ಫಲಾನುಭವಿಗಳಿಗೆ ಹೆಚ್ಚಿನ ಸಬ್ಸಿಡಿ ದೊರೆಯುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ 35% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ನಗರ ಪ್ರದೇಶಗಳಿಗೆ 25% ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಯೋಜನೆಯಡಿಯಲ್ಲಿ ಉತ್ಪಾದನಾ ವಲಯ 50 lakh rupees ಹಾಗೂ ಸೇವಾ ವಲಯ 20 lakh rupees ಸಾಲವನ್ನು ಪಡೆಯಲು ಅರ್ಹತೆಯನ್ನು ಹೊಂದಿವೆ. ಯೋಜನೆಯ ಅಡಿಯಲ್ಲಿ 10 lakh ಸಾಲಗಳಿಗೆ ಮೇಲಾಧಾರ ಅಗತ್ಯವಿರುವುದಿಲ್ಲ. ಈ ಯೋಜನೆಯಡಿಯಲ್ಲಿ ಅರ್ಹ ಅರ್ಜಿದಾರರು ಸಬ್ಸಿಡಿಯೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ನಗರ ಪ್ರದೇಶದಲ್ಲಿನ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು 10%, ಸರ್ಕಾರದ ಸಹಾಯಧನ 15%, ಬ್ಯಾಂಕ್ ಸಾಲ 75%. ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗ ಫಲಾನುಭವಿಯ ಸ್ವಂತ ಪಾಲು 10%, ಸರ್ಕಾರದ ಸಹಾಯಧನ 25%, ಬ್ಯಾಂಕ್ ಸಾಲ 65%. ಮತ್ತು ನಗರ ಪ್ರದೇಶದ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು 5%, ಸರ್ಕಾರದ ಸಹಾಯಧನ 25%, ಬ್ಯಾಂಕ್ ಸಾಲ 70%. ಗ್ರಾಮೀಣ ಪ್ರದೇಶದಲ್ಲಿನ ವಿಶೇಷ ವರ್ಗ ಫಲಾನುಭವಿಯ ಸ್ವಂತ ಪಾಲು 5%, ಸರ್ಕಾರದ ಸಹಾಯಧನ 35%, ಬ್ಯಾಂಕ್ ಸಾಲ 60%. ಈ ಯೋಜನೆಯು ಆಹಾರ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಅವುಗಳೆಂದರೆ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಜಾಮ್, ಜೆಲ್ಲಿ ಮತ್ತು ಉಪ್ಪಿನಕಾಯಿ ತಯಾರಿಕೆ, ಮಸಾಲೆ, ಸ್ಪೈಸಸ್ ತಯಾರಿಕೆ ಘಟಕಗಳು, ಹೈನುಗಾರಿಕೆ ಮತ್ತು ಹಾಲು ಉತ್ಪನ್ನಗಳು ಹಾಗೂ ಅಕ್ಕಿ ಮತ್ತು ಹಿಟ್ಟಿನ ಗಿರಣಿಗಳು. ಇದರ ಜೊತೆಗೆ ಇದು ಬಿದಿರಿನ ವಸ್ತುಗಳ ತಯಾರಿಕೆ, ಪೊರಕೆ ತಯಾರಿಕೆ, ಜೇನು ಸಾಕಾಣೆ ಮತ್ತು ಆಯುರ್ವೇದ ಔಷಧ ಉತ್ಪಾದನೆಯಂತಹ ಅರಣ್ಯ ಆಧಾರಿತ ಮತ್ತು ಕರಕುಶಲ ಉದ್ಯಮಗಳನ್ನು ಕೂಡ ಬೆಂಬಲಿಸುತ್ತದೆ. ಜವಳಿ ಮತ್ತು ಸಿದ್ಧ ಉಡುಪುಗಳು, ಗಾರ್ಮೆಂಟ್ಸ್, ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಹಾಗೂ ಕೈಯಿಂದ ಮಾಡಿದ ಕಾಗದ, ಸೆಣಬಿನ ಮತ್ತು ತೆಂಗಿನ ನಾರಿನ ಉತ್ಪನ್ನಗಳು ಸಹ ಪ್ರಮುಖ ವಲಯಗಳಾಗಿವೆ. ಸೇವಾ ವಲಯದಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ವಾಹನಗಳ ದುರಸ್ತಿ ಸೇವೆಗಳು, ಬ್ಯೂಟಿ ಪಾರ್ಲರ್ಗಳು, ಟೈಲರಿಂಗ್, ಕಂಪ್ಯೂಟರ್ ಮತ್ತು ಐಟಿ ಸೇವೆಗಳು ಮತ್ತು ಪ್ರಿಂಟಿಂಗ್ ವ್ಯವಹಾರಗಳಿಗೆ ಅವಕಾಶವಿದೆ. ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ವಿಭಾಗದಲ್ಲಿ ರಬ್ಬರ್ ಮೌಲ್ಡಿಂಗ್, ಅಂಟಿಕೊಳ್ಳುವ ಟೇಪ್ಗಳು ಮತ್ತು ಡಿಟರ್ಜೆಂಟ್ ಉತ್ಪಾದನೆಗೆ ಬೆಂಬಲ ನೀಡಲಾಗುತ್ತದೆ. ಇವುಗಳಷ್ಟೇ ಅಲ್ಲದೆ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕಗಳು, ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಸಿಮೆಂಟ್ ಹಾಗೂ ಫ್ಲೈ ಆಶ್ ಇಟ್ಟಿಗೆಗಳಂತಹ ಸಂಬಂಧಿತ ಉತ್ಪನ್ನಗಳು ಸಹ ಪಿಎಂಇಜಿಪಿ ಯೋಜನೆಯಡಿ ಪ್ರಯೋಜನ ಪಡೆಯಲು ಅರ್ಹವಾಗಿವೆ. 18 ಮೇಲ್ಪಟ್ಟ ಯಾವುದೇ ವ್ಯಕ್ತಿ, ಸ್ವಸಹಾಯ ಗುಂಪು, ಎಸ್ಎಚ್ಜಿ, ಸಹಕಾರ ಸಂಘಗಳು ಮತ್ತು ಧಾರ್ಮಿಕ ಟ್ರಸ್ಟ್ಗಳು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. 10 lakh ಹೆಚ್ಚಿನ ಉತ್ಪಾದನಾ ಯೋಜನೆಗಳಿಗೆ ಮತ್ತು 5 lakh ಹೆಚ್ಚಿನ ಸೇವಾ ಯೋಜನೆಗಳಿಗೆ ಕನಿಷ್ಠ 8 ಪಾಸ್ ಆಗಿರಬೇಕು. ಹೊಸ ಘಟಕಗಳ ಸ್ಥಾಪನೆಗೆ ಮಾತ್ರ, ವಿಸ್ತರಣೆ ಅಥವಾ ಆಧುನೀಕರಣಕ್ಕಲ್ಲ. ಅರ್ಜಿ ಪ್ರತಿಕ್ರಿಯೆಯನ್ನು ಈಗ ಆನ್ಲೈನ್ನಲ್ಲಿ ಸರಳಗೊಳಿಸಲಾಗಿದ್ದು 30-45 ದಿನಗಳಲ್ಲಿ ಅನುಮೋದನೆ ಪ್ರಕ್ರಿಯೆಯು ನಡೆಯುತ್ತದೆ. ಅರ್ಜಿ ಸಲ್ಲಿಕೆಗೆ ಅಧಿಕೃತ ಪಿಎಂ

0: ജിപി പോർട്ടൽ www.kvicionline.gov.in ಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅರ್ಜಿಯಲ್ಲಿ ಆಧಾರ್, ಹೆಸರು, ಸ್ಥಳ, ವಿಳಾಸ, ಯೋಜನಾ ವೆಚ್ಚ, ವ್ಯವಹಾರದ ಚಟುವಟಿಕೆ ಮತ್ತು ನೀವು ಬಯಸುವ ಬ್ಯಾಂಕ್ನಂತಹ ವೈಯಕ್ತಿಕ ವ್ಯವಹಾರ ಮತ್ತು ಯೋಜನೆಯ ಮಾಹಿತಿಯನ್ನು ಭರ್ತಿ ಮಾಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣ ಪತ್ರ, ವಿವರವಾದ ಯೋಜನೆ ವರದಿ, ಡಿಪಿಆರ್ ಮತ್ತು ಭಾವಚಿತ್ರಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಎಲ್ಲಾ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಿ ಭವಿಷ್ಯದಲ್ಲಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ ಪಿಎಂಇಜಿಪಿ ಐಡಿ ರಚನೆಯಾಗುತ್ತದೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ಕೆವಿಐಸಿ ಅಥವಾ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಥವಾ ಕೆವಿಐಬಿ ಕಚೇರಿಗಳು ವಿವರಗಳನ್ನು ಪರಿಶೀಲಿಸಿ ನಂತರ ಅರ್ಜಿಯನ್ನು ನೀವು ಆರಿಸಿದ ಬ್ಯಾಂಕ್ಗೆ ರವಾನಿಸುತ್ತವೆ. ಸಾಲವನ್ನು ಅನುಮೋದಿಸಿದ ನಂತರ ಬ್ಯಾಂಕ್ ಕೆವಿಐಸಿಯಿಂದ ಮಾರ್ಜಿನ್ ಮನಿ ಸಹಾಯಧನ ಅಂದರೆ ಶೇಕಡ 15-35% ಪಡೆಯುತ್ತದೆ. ಯೋಜನೆಯ ಪರಿಶೀಲನೆಯ ನಂತರ ಈ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಪಿಎಂಇಜಿಪಿ ಸಾಲವನ್ನು ಅನುಮೋದಿಸಿದ ನಂತರ ಫಲಾನುಭವಿಗಳು ಈ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಇಡಿಪಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರವಷ್ಟೇ ಸಹಾಯಧನವನ್ನು ಬಿಡುಗಡೆ ಮಾಡಲು ಸಾಧ್ಯ. ಸಾಮಾನ್ಯವಾಗಿ 10 ದಿನಗಳ ತರಬೇತಿ ಇರುತ್ತದೆ. ಕೆವಿಐಸಿ, ಕೆವಿಐಬಿ, ಡಿಐಸಿಎಸ್ ಅಥವಾ ಇತರೆ ಸರ್ಕಾರದಿಂದ ಅನುಮೋದಿತ ತರಬೇತಿ ಕೇಂದ್ರಗಳಿಂದ ಇದನ್ನು ನಡೆಸಲಾಗುತ್ತದೆ. ತರಬೇತಿಯಲ್ಲಿ ವ್ಯವಹಾರ ಯೋಜನೆ, ಲೆಕ್ಕಪತ್ರ ನಿರ್ವಹಣೆ, ಮಾರುಕಟ್ಟೆ, ಉತ್ಪಾದನಾ ನಿರ್ವಹಣೆ ಮತ್ತು ನಿಯಂತ್ರಕ ಅನುಸರಣೆಯಂತಹ ಪ್ರಮುಖ ವಿಷಯಗಳನ್ನು ಒಳಗೊಂಡಿರುತ್ತದೆ. ಎರಡನೆಯ ಸಾಲ ಮತ್ತು ಉನ್ನತೀಕರಣ ಯೋಜನೆಯಡಿಯಲ್ಲಿ ಈಗಾಗಲೇ ಯಶಸ್ವಿ ವ್ಯವಹಾರಗಳನ್ನು ಆರಂಭಿಸಿರುವ ಉದ್ಯಮಿಗಳಿಗೆ ವಿಸ್ತರಣೆಗಾಗಿ ಎರಡನೇ ಸಾಲ ಲಭ್ಯವಿದೆ. ವ್ಯವಹಾರಗಳ ವಿಸ್ತರಣೆ, ಆಧುನೀಕರಣ ಅಥವಾ ವೈವಿಧ್ಯೀಕರಣಕ್ಕಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲು ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಹಣವನ್ನು ಬಳಸಬಹುದು. ಉನ್ನತೀಕರಣಕ್ಕಾಗಿ 1 ಕೋಟಿ ರೂಪಾಯಿ ಅಂದರೆ 100 ಲಕ್ಷ ರೂಪಾಯಿ ವರೆಗೆ ಇರುತ್ತದೆ. ಪಿಎಂಇಜಿಪಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು ಈ ರೀತಿಯಾಗಿವೆ: ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ ಅಂದರೆ 8ನೇ ತರಗತಿ ಉತ್ತೀರ್ಣ, ಜಾತಿ ಅಥವಾ ಸಮುದಾಯ ಪ್ರಮಾಣ ಪತ್ರ, ಎಸ್ಸಿ, ಎಸ್ಟಿ, ಒಬಿಸಿ ಅಲ್ಪಸಂಖ್ಯಾತ ಮಹಿಳಾ ಅರ್ಜಿದಾರರಿಗೆ ದೈಹಿಕ ವಿಕಲಚೇತನರ ಪ್ರಮಾಣ ಪತ್ರ, ವೆಚ್ಚದ ವಿವರಣೆ ಮತ್ತು ಆದಾಯದ ಪ್ರಕ್ಷೇಪಣೆಯನ್ನು ಒಳಗೊಂಡಿರುವ ವಿವರವಾದ ಯೋಜನಾ ವರದಿ ಡಿಪಿಆರ್, ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಪಾಸ್ಬುಕ್ ಪ್ರತಿ, ಖರೀದಿಸಬೇಕಾದ ಯಂತ್ರೋಪಕರಣಗಳು ಅಥವಾ ಉಪಕರಣಗಳ ಉಲ್ಲೇಖ ಪತ್ರ, ಪ್ರಾಸ್ತಾವಿಕ ಸ್ಥಳದ ಬಾಡಿಗೆಕಾರರು ಅಥವಾ ಮಾಲೀಕತ್ವದ ದಾಖಲೆಗಳು, ತರಬೇತಿಯ ಇಡಿಪಿ ಪ್ರಮಾಣ ಪತ್ರ ಈಗಾಗಲೇ ಮಾಡಿಸಿದ್ದರೆ. ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಥವಾ ಪಿಎಂಇಜಿಪಿ ಯೋಜನೆಯ ಮುಖ್ಯ ಉದ್ದೇಶವು ದೇಶದ ನವೋದ್ಯಮ, ಯುವಕರ ಸಬಲೀಕರಣ, ಯುವಕರು ದೇಶದ ಪ್ರಗತಿಯಲ್ಲಿ ಸಹಭಾಗಿತ್ವವನ್ನು ಹೊಂದಬೇಕಿರುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ಕುರಿತು ಜಿಎಂ ವಿಶಾಲ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
3: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ,

ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಧಿಕೃತ ಚಾಲನೆ. 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ. ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ವಾರ್ತೆಗಳ ವಿವರ. ಗ್ರೀಸ್ ದೇಶದಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯವಾಗಿದ್ದು, ಇದರೊಂದಿಗೆ ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಜಾಗತಿಕವಾಗಿ ಮತ್ತಷ್ಟು ವಿಸ್ತರಿಸಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ನೂತನ ಸೇವೆಯಿಂದಾಗಿ ಗ್ರಾಹಕರು ಅತ್ಯಂತ ಸುರಕ್ಷಿತವಾಗಿ, ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಯುಪಿಐ ವ್ಯವಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಈ ಮನ್ನಣೆಯು ಗಡಿಗಳನ್ನು ಮೀರಿ ಜಾಗತಿಕ ಅಭಿವೃದ್ಧಿಗೆ ಪೂರಕವಾಗುವ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ರೂಪಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಮ್ಮ ಗ್ರೀಸ್ ಪ್ರವಾಸದ ವೇಳೆ ಸಚಿವರು ಅಲ್ಲಿನ ಪ್ರಮುಖ ಬ್ಯಾಂಕ್ ಆದ ಯುಲೋ ಬ್ಯಾಂಕ್ ಸಿಇಒ ಫೋಕಿಯಾನ್ ಕರಾವಿಯಾಸ್ ಅವರನ್ನು ಭೇಟಿಯಾಗಿ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಗ್ರೀಸ್ನ ಉದ್ಯಮಿಗಳಿಗೆ ಕರೆ ನೀಡಿದರು. ಇದಕ್ಕೂ ಮುನ್ನ ಭಾರತ ಗ್ರೀಸ್ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ಭಾರತದ ಸ್ಥಿರವಾದ ಆರ್ಥಿಕ ಪ್ರಗತಿಯು ಗ್ರೀಸ್ ದೇಶಕ್ಕೆ ಹೂಡಿಕೆಯ ಅಪಾರ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಿದರು. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ನಡೆದ ಖೇತ್ ಬಚಾವೋ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಣ್ಣಿನ ಆರೋಗ್ಯ ಮತ್ತು ಅಗತ್ಯವಿರುವ ರಸಗೊಬ್ಬರದ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ನೀಡುವ ವಿಶೇಷ ಮೊಬೈಲ್ ಆಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ರೈತರು ತಮ್ಮ ಜಮೀನುಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಬಳಸಬೇಕು ಹಾಗೂ ಸಾವಯವ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ರಾಜತಾಂತ್ರಿಕ ಪ್ರಯತ್ನಗಳಿಗೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಅಮೆರಿಕ ಇರಾನ್ ಸಂಘರ್ಷದ ಕುರಿತಂತೆ ದೋಹಾದಲ್ಲಿ ನಡೆಯಬೇಕಿದ್ದ ಮಾತುಕತೆಗಳ ಮೇಲೆ ಅನಿಶ್ಚಿತತೆ ಹೆಚ್ಚಾಗಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನು ಪ್ರಸ್ತುತ ಯೋಜಿಸಲಾಗಿಲ್ಲ ಎಂದು ಇರಾನ್ ತಿಳಿಸಿದೆ. ಇತ್ತೀಚಿನ ಮಧ್ಯಂತರ ಒಪ್ಪಂದವನ್ನು ಮುನ್ನಡೆಸಲು ಇರಾನ್ ನಿಯೋಗ ಮುಖಾಮುಖಿ ಮಾತುಕತೆಗೆ ವಿನಂತಿಸಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದು, ತಮ್ಮ ನಿಯೋಗ ಕೇವಲ ತಾಂತ್ರಿಕ ಚರ್ಚೆಗಾಗಿ ದೋಹಾಗೆ ಭೇಟಿ ನೀಡುತ್ತಿದೆಯೇ ಹೊರತು ಅಮೆರಿಕದೊಂದಿಗೆ ಯಾವುದೇ ನೇರ ಮಾತುಕತೆ ನಿಗದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದರೆ ಮಾತ್ರ ತಾವು ಒಪ್ಪಂದಕ್ಕೆ ಬದ್ದರಾಗಿರುವುದಾಗಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ತಿಳಿಸಿದ್ದಾರೆ. ಮತ್ತೊಂದೆಡೆ ಪ್ರಾದೇಶಿಕ ಆತಂಕಗಳು ಮುಂದುವರೆದಿವೆ. ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ದೀರ್ಘಕಾಲೀನ ಕದನ ವಿರಾಮ ಏರ್ಪಡಿಸುವ ನಿಟ್ಟನಲ್ಲಿ ಅಮೆರಿಕ ಬೆಂಬಲಿತ ಪ್ರಸ್ತಾಪದ ಕುರಿತು ಚರ್ಚೆಗಳು ತೀವ್ರಗೊಂಡಿವೆ. ಈ ಪ್ರಸ್ತಾಪ ಲೆಬನಾನ್ ಹಿತಾಸಕ್ತಿಗೆ ಅನುಗುಣವಾಗಿಲ್ಲ ಎಂದು ಅಲ್ಲಿನ ಸಂಸತ್ತಿನ ಸ್ಪೀಕರ್ ನಬೀಹ್ ಬೆರ್ರಿ ಟೀಕಿಸಿದ್ದಾರೆ. ಪ್ರತಿವರ್ಷ ಜೂನ್ 30 ಜಾರ್ಖಂಡ್ನಲ್ಲಿ ಸಂತಾಲ್ ಕ್ರಾಂತಿ ದಿನ ಹುಲ್ ದಿವಸ್ ಆಚರಿಸಲಾಗುತ್ತದೆ. ಬುಡಕಟ್ಟು ಕ್ರಾಂತಿಕಾರಿಗಳಾದ ಸಿದೋ ಕಾನ್ಹು, ಚಾಂದ್ ಬೈರವ್ ಹಾಗೂ ಫುಲೋ ಜಾನೋ ಅವರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಭೋಗ್ನಾಡಿಹ್ ಗ್ರಾಮದಲ್ಲಿ ಇಂದು ಸಾವಿರಾರು ಜನರು ಸೇರಿ ಸಂತಾಲ್ ಹುಲ್ನ ಅಮರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿ ಹುಲ್ ದಿವಸ್ ಅನ್ನು ಸ್ವಾಭಿಮಾನ, ಪ್ರತಿರೋಧ ಮತ್ತು ಬುಡಕಟ್ಟು ಅಸ್ಮಿತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಭೋಗ್ನಾಡಿಹ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಂತಾಲ್ ಕ್ರಾಂತಿಯ ಅಮರ ವೀರರು ಮತ್ತು ವೀರ ಮಹಿಳೆಯರ ತ್ಯಾಗ ಮತ್ತು ಬಲಿದಾನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬುಡಕಟ್ಟು ಸಮಾಜದ ಮೇಲಿನ ಶೋಷಣೆಯ ವಿರುದ್ದ ಹಾಗೂ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಅವರು ಐತಿಹಾಸಿಕ ಹೋರಾಟ ನಡೆಸಿದ್ದರು ಎಂದು ರಾಷ್ಟಪತಿ ಸ್ಮರಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂತಾಲ್ ಹುಲ್ ಹೋರಾಟದ ವೀರರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ, ಬುಡಕಟ್ಟು ಗುರುತು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದ

0: ಅಮರ ಹುತಾತ್ಮರನ್ನು ಅವರು ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆಯು ಕರ್ನಾಟಕದಾದ್ಯಂತ ಅಧಿಕೃತವಾಗಿ ಚಾಲನೆಗೊಂಡಿದ್ದು, ರಾಜ್ಯದ ಮತದಾರರ ಪಟ್ಟಿಯನ್ನು ನವೀಕರಿಸಲು ಸುಮಾರು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಒಂದು ತಿಂಗಳ ಕಾಲ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಬೃಹತ್ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಉಪಸ್ಥಿತರಿದ್ದರು. 2026 ಅಕ್ಟೋಬರ್ 1 ಅರ್ಹತಾ ದಿನಾಂಕವನ್ನಾಗಿಟ್ಟುಕೊಂಡು ಭಾರತೀಯ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪರಿಷ್ಕರಣೆ ನಡೆಸುತ್ತಿದ್ದು, ಕರ್ನಾಟಕದ ಪ್ರಸ್ತುತ 5.54 ಕೋಟಿ ನೋಂದಾಯಿತ ಮತದಾರರನ್ನು ಇದು ಒಳಗೊಳ್ಳಲಿದೆ. ಜೂನ್ 30 ಜುಲೈ 29 ನಡೆಯಲಿರುವ ಈ ಮನೆ ಮನೆ ಗಣತಿ ಕಾರ್ಯದಲ್ಲಿ ಬಿಎಲ್ಒಗಳು ಪ್ರತಿ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನು ವಿತರಿಸಲಿದ್ದಾರೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಸೆಪ್ಟೆಂಬರ್ 4 ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶವಿರಲಿದೆ ಹಾಗೂ ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಅಂತಾರಾಷ್ಟೀಯ ಸಂಸದೀಯ ದಿನದ ಅಂಗವಾಗಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ವಿಶ್ವದಾದ್ಯಂತ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಶುಭ ಹಾರೈಸಿದ್ದಾರೆ. ಸಂಸತ್ತು ಸಾರ್ವಜನಿಕರ ಆಕಾಂಕ್ಷೆಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಅತ್ಯುನ್ನತ ವೇದಿಕೆಯಾಗಿದ್ದು, ಬಲಿಷ್ಠ ಹಾಗೂ ಜವಾಬ್ದಾರಿಯುತ ಸಂಸತ್ತು ಮಾತ್ರ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿಯಾಗಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಿಖ್ ಧರ್ಮದ 6 ಗುರುಗಳಾದ ಗುರು ಹರ್ಗೋಬಿಂದ್ ಸಾಹಿಬ್ಜಿ ಅವರ ಪ್ರಕಾಶ್ ಪರ್ಬ್ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅಮಿತ್ ಶಾ, ಧರ್ಮ ಸಂಸ್ಕೃತಿ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗಾಗಿ ಸಂತ ಸಿಪಾಯಿ ಪರಂಪರೆಗೆ ಗುರು ಹರ್ಗೋಬಿಂದ್ ಸಾಹಿಬ್ ಅವರು ಅಡಿಪಾಯ ಹಾಕಿದರು ಎಂದು ಹೇಳಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ ಈ ಕ್ರೀಡಾಕೂಟ ಸೆಪ್ಟೆಂಬರ್ 19 ಆರಂಭವಾಗಲಿದ್ದು ಅಕ್ಟೋಬರ್ 4 ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೀಸ್ನಲ್ಲಿ ಭಾರತದ ಯುಪಿಐ ಸೇವೆಗಳು ಈಗ ಅಧಿಕೃತವಾಗಿ ಲಭ್ಯ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಕೃಷಿ ವಲಯ ಅಭಿವೃದ್ಧಿಪಡಿಸದೆ ವಿಕಸಿತ ಭಾರತದ ನಿರ್ಮಾಣ ಅಸಾಧ್ಯ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಪಶ್ಚಿಮ ಏಷ್ಯಾ ಉದ್ವಿಗ್ನತೆ, ಅಮೆರಿಕ ಇರಾನ್ ದೋಹಾ ಮಾತುಕತೆ ಬಗ್ಗೆ ಗೊಂದಲ. ಕರ್ನಾಟಕದಾದ್ಯಂತ SIR ಪ್ರಕ್ರಿಯೆಗೆ ಅಧಿಕೃತ ಚಾಲನೆ, 59,000 ಅಧಿಕ ಅಧಿಕಾರಿಗಳಿಂದ ಬೃಹತ್ ಅಭಿಯಾನ ಹಾಗೂ 2026 ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ 15 ಸದಸ್ಯರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಸಮಯ ಸರಿಯಾಗಿ 1:20:16. ಇದು ಆಕಾಶವಾಣಿ ಹಾಸನ FM. ಭಾವಗೀತೆಗಳು ಮೊದಲಿಗೆ ಕೇಳಿ

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4ರಂದು ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30ರವರೆಗೆ. ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರ್ ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4ರಂದು, ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
3: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರೀನಿವಾಸ ಉಡುಪ ಹಾಗೂ ಅರ್ಚನಾ ಉಡುಪ ಅವರು ಹಾಡಿರುವ ಚಂದ್ರಶೇಖರ ತಾಳ್ಯ ಅವರ ಕವಿತೆ.

ಸಮಯ ಸರಿಯಾಗಿ 1:30:20 ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಉಪೇಂದ್ರ ಅವರು ಬರೆದಿರುವ

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಹಾಗೂ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸ್ನ ಮುಖ್ಯಾಂಶಗಳು ಹೀಗಿದೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ರೂ 15,000 ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ ರೂ 23,000 ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026. ಅರ್ಜಿಯನ್ನು www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. ಪ್ರಕಟಣೆ ಕೇಳಿದಿರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವ ಗೀತೆಗೆ ಮನೋಮೂರ್ತಿ ಅವರು ಸ್ವರಕಲ್ಪನೆ ಮಾಡಿರುವ ಅಮೃತಧಾರೆ ಚಿತ್ರದ ಗೀತೆ. ಗಾಯಕರು ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ.

ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081-72.

ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಭಚ್ಚನ್ ಚಿತ್ರದ ಗೀತೆ. ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ.

ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. ವಿಷಯ 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುತ್ತಿದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿರುವ ಸಂಜು ವೆಟ್ಸ್ ಗೀತ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ರಾಗಜೋಡಣೆ ಇದೆ.

ಶ್ರೇಯಾ ಘೋಷಾಲ್ ಅವರು ಹಾಡಿದ್ದ ಸೆಂಜುವೆಟ್ಸ್ ಗೀತ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40 ಆಲಿಸಬಹುದು. ಆಕಾಶವಾಣಿ ಹಾಸನ ಸಮಯ 2:00. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಗೆ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಹಾಗೂ

0: ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಗಣತಿ ನಮೂನೆ ಭರ್ತಿ ಮಾಡಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ನಾಗರಿಕರು ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಮತದಾನದ ಹಕ್ಕು ಇಲ್ಲದವರಿಗೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂದು ಪ್ರಶ್ನಿಸಿದ್ದಾರೆ.
1: ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಂ ಕೊಡ್ತಾರೆ, ಎನಿಮಿನೇಷನ್ ಫಾರಂ ಕೊಡ್ತಾರೆ. ಆ ಎನಿಮಿನೇಷನ್ ಫಾರಂ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂತಂದ್ರೆ ಅವ್ರು ಇಟ್ಕೊಳ್ಳೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲಾರು ಒಂದ್ ಕಡೆ ಕೊಡ್ಬೇಕಲ್ಲ, ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ.
0: ರಾಜ್ಯದ ಇತರೆಡೆಯೂ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭವಾಗಿದ್ದು 5,54,00,000 ಮತದಾರರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ನಿರ್ಧರಿಸಿದ್ದು 59,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನೂಪ್ ಕುಮಾರ್ ಬೆಂಗಳೂರಿನಲ್ಲಿ ತಮ್ಮ ಗಣತಿ ನಮೂನೆ ವೈಯಕ್ತಿಕವಾಗಿ ಭರ್ತಿ ಮಾಡಿ ಎಲ್ಲಾ ಅರ್ಹ ಮತದಾರರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿದರು. ನಾಗರಿಕರು ಚುನಾವಣಾ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಜಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಗಣತಿ ನಮೂನೆ ಅರ್ಜಿಯನ್ನು ನೀಡುವ ಮೂಲಕ ಚಾಲನೆ ನೀಡಿದರು. ಹಾಸನದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಸಾಹಿತಿ ಭಾನು ಮುಷ್ತಾಕ್ ಅವರ ನಿವಾಸಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಭೇಟಿ ನೀಡಿ ಅರ್ಜಿ ಭರ್ತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಗದಗ ನಗರದ ಅಭಿನವ ಶಿವಾನಂದ ಶ್ರೀಗಳಿಗೆ ಗಣತಿ ನಮೂನೆ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜ್ಯ ಸಚಿವ ಸಂಪುಟವು ಮತದಾರರ ಪಟ್ಟಿಗಳ ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಪರಿಷ್ಕರಣೆಗೆ ಬೆಂಬಲ ಸೂಚಿಸಿದೆ. ಆದರೆ ಪ್ರಸ್ತುತ ಎಸ್ಐಆರ್ ಚೌಕಟ್ಟನಲ್ಲಿರುವ ಸಂಭಾವ್ಯ ಮತದಾನದ ಹಕ್ಕುಗಳ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಅನುಷ್ಠಾನಗೊಳಿಸುವ ಮೊದಲ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಸ್ವತಂತ್ರ ಪರಿಶೀಲನೆ, ಸಮಯ ಮಿತಿ ವಿಸ್ತರಣೆ, ಕ್ಷೇತ್ರ ಪರಿಶೀಲನೆ ಮತ್ತು ದೋಷಗಳ ತಿದ್ದುಪಡಿ, ಮತದಾರರ ಹಕ್ಕು ರಕ್ಷಣೆ, ನಮೂನೆಗಳ ಪ್ರಕ್ರಿಯೆ, ವಿಶೇಷ ಸುರಕ್ಷತಾ ಕ್ರಮಗಳು, ಅಧಿಕಾರಿಗಳ ಪಾತ್ರದ ಸ್ಪಷ್ಟತೆ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ಎಂಬ ನಿರ್ಣಯವನ್ನು ಸಚಿವ ಸಂಪುಟ ಕೈಗೊಂಡಿದೆ. ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಸಹಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಏರ್ಪಡಿಸಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಜೊತೆ ಪೋಷಕರು, ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಮಾದಕ ವಸ್ತುಗಳು ಓರ್ವ ವ್ಯಕ್ತಿಗೆ ಮಾತ್ರ ಹಾನಿ ಮಾಡುವುದಿಲ್ಲ, ಕುಟುಂಬ ಹಾಗೂ ಇಡೀ ಭವಿಷ್ಯವನ್ನೇ ಸದ್ದಿಲ್ಲದೆ ನಾಶ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮಾದಕ ವ್ಯಸನ ಮುಕ್ತ ರಾಜ್ಯ ಕುರಿತಂತೆ ಪ್ರತಿಜ್ಞೆ ಸ್ವೀಕರಿಸಿದರು. ಸಮಾರಂಭದಲ್ಲಿ ಶಾಸಕ ರಿಜ್ವಾನ್ ಅರ್ಷದ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ

0: ನರೇಗಲ್ ಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕದಡುವ ಯತ್ನ ನಡೆದಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದ್ದು ಕೂಡಲೇ ತಪ್ಪಿತಸ್ಥರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾವೇರಿ ಕಾರಹುಣ್ಣಿಮೆ ಹಿಂಸಾಚಾರಕ್ಕೆ ಕಾಂಗ್ರೆಸ್ನ ಓಲೈಕೆ ರಾಜಕೀಯವೇ ಕಾರಣ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಗೂಳಿ ಓಟದಲ್ಲಿ ಭಾಗವಹಿಸಿದ್ದ ರೈತರ ಮೇಲೆ ದಾಳಿ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಬೆಂಗಳೂರಿನ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಅನ್ನು ಪರಿಣಾಮಕಾರಿಯಾಗಿ ನಡೆಸುವುದು, ವಾರ್ಡ್ವಾರು ಮತದಾರರ ಪಟ್ಟಿ ಪರಿಷ್ಕರಣೆ, ಪ್ರತಿ ವಾರ್ಡ್ಗೆ ಆಕಾಂಕ್ಷಿಗಳ ಪಟ್ಟಿಯನ್ನು ಸಿದ್ದಪಡಿಸುವುದು ಹಾಗೂ ಮುಂಬರುವ ಬೆಂಗಳೂರು ಮಹಾನಗರ ಚುನಾವಣೆಯಲ್ಲಿ ಬಿಜೆಪಿ ವಿಜಯ ಸಾಧಿಸುವ ನಿಟ್ಟನಲ್ಲಿ ಸಮಗ್ರ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ. ಸಭೆಯಲ್ಲಿ ಬೆಂಗಳೂರಿನ ಸಂಸದರು ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಜುಲೈ 2ರಂದು ಕೋಲಾರದ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಒಂದು ದಿನದ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿದೆ. ವಾರ್ತಾಲಾಪದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶ ಹೊಂದಲಾಗಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಅಗತ್ಯ ಮಾಹಿತಿಯನ್ನು ಒದಗಿಸುವ ಧ್ಯೇಯೋದ್ದೇಶ ಹೊಂದಲಾಗಿದೆ. ವಾರ್ತಾಲಾಪದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯ ಅಪಘಾತ ವಲಯಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹೆಚ್ಚು ಅಪಘಾತ ನಡೆಯುವ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಅಪಘಾತಗಳನ್ನು ತಡೆಗಟ್ಟಲು ರಸ್ತೆ ಸೂಚನಾ ಫಲಕಗಳು, ವೈಜ್ಞಾನಿಕ ಮಾದರಿಯ ವೇಗ ನಿಯಂತ್ರಕಗಳು, ರಬ್ಬರ್ ಸ್ಟ್ರಿಪ್ಗಳು, ರಸ್ತೆ ಸ್ಟಡ್ ಹಾಗೂ ಇತರೆ ಸುರಕ್ಷತಾ ವ್ಯವಸ್ಥೆಗಳನ್ನು ಆದ್ಯತೆಯ ಮೇರೆಗೆ ಅಳವಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯೊಂದಿಗೆ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚಾಲನೆ. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ. ಮತದಾನದ ಹಕ್ಕು ಕಳೆದುಕೊಂಡರೆ ಗ್ಯಾರಂಟಿ ಯೋಜನೆ ನೀಡುವುದು ಅಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸರ್ಕಾರ ಮನವಿ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ವೇಳೆ ಘರ್ಷಣೆ, ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಆಗ್ರಹ. ಹಾಗೂ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 2 ದಿನಗಳ ಕಾಲ ಭಾರೀ ಮಳೆ, ಆರೆಂಜ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:43. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಜನ್ಮದ ಜೋಡಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಮನೋಹರ್.

ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 246-289

0: ಮತ್ತೊಂದು 2452528. ಎಸ್ಟಿಡಿ ಕ್ರಮಾಂಕ 081772. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ. ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ ಪುರಂ ಹಾಸನ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಗಂಧರ್ವಗಿರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಎಸ್ಪಿ ಶೈಲಜಾ. ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ರಾಗಚೂಡಣೆ ಮಾಡಿದ್ದಾರೆ.

ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಈ ಸಂಜೆ 6:50. ವಿಷಯ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ. ಭಾಗವಹಿಸುತ್ತಿದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

ಈಗ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಕರ್ಣ ಚಿತ್ರದ ಗೀತೆ. ಚಿ ವಿದೇಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಗ ತಾಳ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬೆಂಗಳೂರು ಲತಾ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಸಖಿ ಸಹೇಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ.

ಕೇಳುಗರೆ, 2026 ಇಸವಿ ಜೂನ್ ತಿಂಗಳ 30 ತಾರೀಕು ಮಂಗಳವಾರ. ಈಗ ನಮ್ಮ ಸ್ಟುಡಿಯೋ ಸಮಯ ಆಗಿದೆ 5 ಗಂಟೆ. ಇದೇನು 5 ಗಂಟೆ ಆಗುತ್ತಲಿದೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ 102.2 FM. ಈ ಸಂಜೆಯ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಫ್ರೆಂಡ್ ರುಮಾನ ಜಿಎಸ್.

ಕೆಳಗುರೆ 5 ಗಂಟೆಯ ಈ ಸಮಯದಲ್ಲಿ ಇದೀಗ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗುರೆ ನಿಮ್ಮ ಇಷ್ಟದ ಗೀತೆಗಳನ್ನ ಇದೀಗ ಕೇಳಲಿದ್ದೀರಿ. ನಿಮ್ಮ ಮನಸ್ಸಿಗೆ ಹಿತ ನೀಡುವಂತಹ ಗೀತೆ, ಆಗಾಗ್ಗೆ ನೀವು ಗುನುಗುನುಗುವ ಗೀತೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಡೆಡಿಕೇಟ್ ಮಾಡುವಂತಹ ಗೀತೆ, ಹಾಗೆ ನೀವು ಈಗಲೇ ಕೇಳಲೇಬೇಕಪ್ಪ ಅನ್ನಿಸ್ತಿರುವಂತಹ ಗೀತೆಯನ್ನ ಕೇಳಬೇಕಾ? ಹಾಗಾದ್ರೆ ಇನ್ನೇಕೆ ತಡ, 9141668837 ಮತ್ತೊಂದು 9141668837 ಈ ಸಂಖ್ಯೆಗೆ ಬೇಗ ಬೇಗ SMS ಮಾಡಿ ನೀವು ಇಷ್ಟಪಟ್ಟಿರುವಂತಹ ಗೀತೆಯನ್ನ ಕೇಳಿ ಅಂತ ಹೇಳ್ತಾ, ಆ ಸಂದೇಶದಲ್ಲಿ ಇರಲಿ ನಿಮ್ಮ ಹೆಸರು, ವಿಳಾಸ, ಹಾಗೆ ನೀವು ಮೆಚ್ಚಿರುವಂತಹ ಗೀತೆ, ಹಾಗೆ ಆ ಗೀತೆ ಯಾವ ಚಿತ್ರದು ಎಂಬುದು. ಮೊದಲ ಸಂದೇಶವನ್ನ ಓದೋಣ. ನಮಸ್ತೆ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ. ಕೃಷ್ಣನ್ ಲವ್ ಸ್ಟೋರಿ ಚಿತ್ರದಿಂದ ಹೃದಯವೇ ಬಯಸಿದೆ, ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ನೀವು ಇಷ್ಟಪಟ್ಟಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ನೋಡಿ ಎಲ್ಲಿಂದ ಇವರು ಸಂದೇಶವನ್ನ ಕಳುಹಿಸಿರುವುದು ಅಂದರೆ, ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶವನ್ನ ಕಳುಹಿಸಿದ್ದಾರೆ. ನೀವು ಇಷ್ಟಪಟ್ಟಿರುವಂತಹ ಗೀತೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದ ಆರಂಭದ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಮತ್ತು ವಿದ್ಯಶ್ರೀ ಇವರ ಧ್ವನಿಗಳಲ್ಲಿ ಗೀತೆಯನ್ನ ರಾಗಕ್ಕೆ ಅಳವಡಿಸಿದ್ದಾರೆ ವಿ ಶ್ರೀಧರ್.

0: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬೇಕೆ? ಹಾಗಾದರೆ ಇನ್ನೇಕೆ ತಡ, ಬೇಗ ಬೇಗ ಈಗ ಹೇಳುವಂತಹ ಸಂಖ್ಯೆಗೆ ಎಸ್ಎಂಎಸ್ ಅಥವಾ ಮೆಸೇಜ್ ಮಾಡಿ ನೀವು ಇಷ್ಟಪಟ್ಟಿರುವಂತಹ ಗೀತೆಯನ್ನು ಕೇಳಿ. 9141688637 ಸಂಖ್ಯೆ ಹೀಗಿದೆ, 9141688637. ಈ ಒಂದು ಸಂಖ್ಯೆಗೆ ಬೇಗ ಬೇಗ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಎಸ್ಎಂಎಸ್ ಮಾಡಿ ಅಂತ ಹೇಳ್ತಾ, ಈಗ ಮುಂದಿನ ಸಂದೇಶವನ್ನು ಓದುವಂತಹ

ಸ್ವಾಮಿಯ ಬದ್ರಿ ಚಿತ್ರದ ಗೀತೆಗಾಗಿ ಇವರು ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಎಲ್ಲಿಂದ? ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್, ರಾಜಮಣಿ, ಲತಾ, ಹರೀಶ, ಇಂಪನ, ಸವಿತಾ, ಮಹೇಶ್ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಈ ಗೀತೆಯನ್ನು ಮೆಚ್ಚಿ ಕೇಳಿ. ನೀವು ಇಷ್ಟಪಟ್ಟಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆಯನ್ನು ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ. ಕೆ ಕಲ್ಯಾಣ್ ಅವರ ಗೀತೆಗೆ ರಾಜೇಶ್ ರಾಮನಾಥ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬೇಕೆ? ಹಾಗಾದರೆ ಇನ್ನೇಕೆ ತಡ, ಬೇಗ ಬೇಗ ಈಗ ಹೇಳುವಂತಹ ಸಂಖ್ಯೆಗೆ ಎಸ್ಎಂಎಸ್ ಮಾಡಿ ಅಥವಾ ಸಂದೇಶವನ್ನು ಕಳುಹಿಸಿ, ವಾಟ್ಸಪ್ ಮೆಸೇಜ್ ಆದರೂ ಮಾಡಿ ಅಂತ ಹೇಳ್ತಾ, 9141686837 ಈ ಸಂಖ್ಯೆಗೆ ಸಂದೇಶವನ್ನ ಕಳುಹಿಸಿ ಅಂತ ಹೇಳ್ತಾ, ಈಗ ಮುಂದಿನ ಸಂದೇಶ ಓದುವಂತಹ ಸಮಯ. ತಮ್ಮೆಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಯಾರು ಎಲ್ಲಿಂದ? ಹಾಸನದ ಸತ್ಯಮಂಗಲದಿಂದ ಡಾಕ್ಟರ್ ಗಿರೀಶ್ ಅವರು ಸಂದೇಶವನ್ನ ಕಳುಹಿಸಿದ್ದಾರೆ. ನಮಗೆ ಬೆಳ್ಳಿ ಕಾಲು ಉಂಗುರ ಚಿತ್ರದ ಗೀತೆ ತುಂಬಾನೇ ಇಷ್ಟ, ಇದನ್ನ ಪ್ರಸಾರ ಮಾಡಿ ಅಂತ ಕೇಳಿ. ಖಂಡಿತವಾಗ್ಲೂ ಪ್ರಸಾರ ಆಗುತ್ತೆ ನಿಮ್ಮ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಗೀತೆಯನ್ನು ಬರೆದಿದ್ದಾರೆ ದೊಡ್ಡರಂಗೇಗೌಡ. ಗೀತೆಗೆ ರಾಗ ಸಂಯೋಜನೆ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.
1: ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇದೀಗ ಅರಕಲಗೋಡು ತಾಲೂಕು ಉಪ್ಪಾರ ಕೊಪ್ಪಲಿನ ರಾಜೇಗೌಡ ಮತ್ತು ಲೋಲಾಕ್ಷಿ ಇವರಿಗೋಸ್ಕರ ಮೂಡಿ ಬರ್ತಾ ಇದೆ ಹಾಲು ಜೇನು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ. ಚಿ ಉದಯ್ ಶಂಕರ್ ಅವರ ಗೀತೆಗೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಬಳಿಯಲ್ಲಿ ಆಫೀಸರ್ ಕಂಡೆ ಏನಪ್ಪ ಮಾಡೋದು.
1: ಕೇಳುಗರೆ, ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಆಲಿಸೋಣ ಅರಸು ಚಿತ್ರದ ಗೀತೆ. ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್. ಕೇಳಿ, ನೀವು ಇಷ್ಟಪಟ್ಟಿರುವಂತಹ ಗೀತೆ ಮೂಡಿ ಬರ್ತಾ ಇದೆ ಕಾರ್ತಿಕ್ ಮತ್ತು ಹರಿಣಿ ಸುಧಾಕರ್ ಇವರ ಧ್ವನಿಗಳಲ್ಲಿ. ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್.

ಆತ್ಮೀಯ ಕೇಳುಗರೆ, ಇದುವರೆಗೂ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಕೇಳುಗರೆ, ಇದೀಗ 5:30 ವೇಳೆಯಲ್ಲಿ ನಿರೀಕ್ಷಿಸಿ ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಯಾದ ವಿ ಅನ್ಬುಕುಮಾರ್ ಅವರೊಂದಿಗೆ ವಿಶೇಷ ಸಂದರ್ಶನ.

0: ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನಿಂದ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್ಆರ್ ಭಟ್.
2: ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂತಹ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅಂಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಇದನ್ನ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
3: ನಮಸ್ತೆ ಮೇಡಮ್, ಎಲ್ಲಾ ಕೇಳಿಗರಿಗೂ ನಮಸ್ಕಾರ.
2: ಸರ್, ಈ ಎಸ್ಐಆರ್ ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ ಎಸ್ಐಆರ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ ಎಸ್ಐಆರ್ ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಲೇ ಇದೆ.
3: ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡಬಹುದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ ಎಸ್ಐಆರ್ ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತಗೊಂಡ್ರೆ 2002 ಲಾಸ್ಟ್ ಟೈಮ್ ಎಸ್ಐಆರ್ ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026 ಎಸ್ಐಆರ್ ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ ಜೂನ್ 30, 2026
2: ಮನೆಯಿಂದ ಮನೆಗೆ,
3: ಹೌದು, ಆವಾಗಿಂದ ಜುಲೈ 29 ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ ಅಂತ ಕರಿತೀವಿ, ಅವರುಗಳು ಹೋಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನ ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ತಗೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ August 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ.
2: ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ, ಆ ಫಾರ್ಮ್ ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ?
3: ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನ. ಇದು ಪಾರ್ಶಿಯಲಿ ಫಿಲ್ಡ್ ಫಾರ್ಮ್, ಹಂಗಂದ್ರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನೇನಿರ್ತದೆ ಅಂತ ಕೇಳಿದರೆ 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಇನ್ವೇಷನ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದೊಂದು QR ಕೋಡು ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕೆಂದು ಕೇಳಿದರೆ BLO ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ ಸುಲಭವಾಗಿ ಮಾಡೋ ಸಂಬಂಧ ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ QR ಕೋಡನ್ನು ಕೊಟ್ಟಿದ್ದಾರೆ. ಇದು ವೆರಿ ಯುನೀಕ್ ಫಾರ್ಮ್, ಅಂದರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ಗಳು ಪ್ರಿಂಟ್ ಆಗಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರ ವಿನಂತಿ ಮಾಡೋದು ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ 2 ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮತದಾರರಿಗೆ ಕೊಡ್ತೀವಿ, ಯಾಕಂದರೆ 2 ಫಾರ್ಮ್ ಕೊಡ್ತೀವಿ. ಆ 2 ಫಾರ್ಮಲ್ಲಿ ಮತದಾರರು ಮಾಹಿತಿಯನ್ನು ಫಿಲ್ ಮಾಡಬೇಕು. ಒಂದು ಫಾರ್ಮಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ BLOಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ BLO ಥರ ಕೊಟ್ಟರೆ, ಒಂದು ಫಾರ್ಮ್ BLO ತೊಗೊಳ್ತಾರೆ, ಹಂಗಂದರೆ ಫೋಟೋ ಫಿಲ್ಅಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು BLO ತೊಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ BLO ಸಹಿ ಮಾಡಿ ಅಕ್ನಾಲೆಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟು ಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ, 2026 16 June ವರೆಗೂ ಯಾರ್ಯಾರು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು ಅವರು ಎಲ್ಲರಿಗೂ ಈ ಎನ್ವೇಷನ್ ಫಾರ್ಮ್ ವಿತರಣೆ ಮಾಡಬೇಕು. ದಟ್ ಇಸ್ SIR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡಕ್ಕೆ ಆಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ವೋಟರ್ ಲಿಸ್ಟನ್ನು ಮಾಡುವ ಕ್ರಮ.
2: ಕರ್ನಾಟಕದಲ್ಲಿ 5.5 ಕೋಟಿಗೂ ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರು ಬಿಟ್ಟು ಹೋಗಬಾರದು, ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರಾ?
3: ಎಸ್ಐಆರ್ ಉದ್ದೇಶ ಏನಂದ್ರೆ, ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟ್ ಇರಬೇಕು ಎಂಬುದೇ ಪ್ರಕ್ರಿಯೆ ಮುಗಿದು. ಹಂಗಂದ್ರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದ್ರೆ ಯಾರಂದು ಕೇಳಿದ್ರೆ, ಒಂದು ಈ ದೇಶದ ಪ್ರಜೆ ಆಗಿರಬೇಕು, ಎರಡನೇದು 18 ವಯಸ್ಸು ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತಗೊಂಡು ವಜಾ ಆಗಿರಬಾರ್ದು. ಸೊ ಈ 4 ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದ್ರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಯಾಗಿ 18 ವಯಸ್ಸು ಪೂರ್ತಿ ಇದ್ದಾರೋ, ಕನ್ನಡ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವರು ಹೆಸರಾಗಬಹುದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೇ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂತ ಏನಕ್ಕೆ ಹೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತದೆ, ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಸೆಟ್ ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000 ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಾನಿಕ್ ರಿಜಿಸ್ಟ್ರೇಷನ್ ಆಫೀಸರ್, ಅದ್ರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್,
2: 100,000 ಜನ ಇದ್ದಾರೆ.
3: ಹೌದು, ಹೆಚ್ಚು ಕಡಿಮೆ 70,000 ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಲಲ್ಲಿ ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಬಹುದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ನೂ ಸೇರಿ ಸುಮಾರು ಈಗಾಗಲೇ 115,000 ಬೂತ್ಲ ಏಜೆಂಟ್ ಅನ್ನ ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ
2: ನಮ್ಮಲ್ಲಿರುವ
3: ಬೇರೆ ಬೇರೆ ಪಕ್ಷಗಳು. ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸ್ ಅನ್ನ ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 115,000 ಬೂತ್ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ, ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದರೆ ಇದು ತುಂಬ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ
2: ಅನುಮಾನಗಳು
3: ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ.
2: ಹೌದು, ಈ ಹಿಂದೆ 2002
3: ಕೊನೆಯ ಸೇರ್
2: ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 ಕೋಟಿ ಇತ್ತು, ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ.
3: ಹೌದು,
2: ಆಗಿನ ಚಾಲೆಂಜ್ ಬೇರೆ ಇತ್ತು, ಈಗ ನಿಮ್ಮ ಎದುರಿಗಿರುವಂತಹ ಸವಾಲ್ ಕೂಡ ಬಹಳ ದೊಡ್ಡದು, ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗುತ್ತೆ.
3: ಹೌದು ಮೇಡಮ್, ಹೌದು.
2: ಮತ್ತೆ ಯಾರೊಬ್ಬರು ಕೂಡ ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು, ಪ್ರತಿಯೊಬ್ಬರನ್ನು ಇದರಲ್ಲಿ ಒಳಪಡಿಸಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನು ಒಂದು ಫುಲ್ ಪ್ರೂಫ್
3: ಮೆಕ್ಯಾನಿಸಂ
2: ಮಾಡ್ಕೋಬೇಕಾಗತ್ತೆ, ಅದನ್ನ ಹೇಗೆ ಮಾಡ್ಕೊಂಡಿದ್ದೀರಾ?
3: ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ SIR ಆಗಿದ್ದು 2002, ಈಗ ಆಗ್ತಿರೋದು 10ನೇ ಬಾರಿ SIR. ಕಳೆದ SIR ಆದಾಗ ಕರ್ನಾಟಕ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,00,000 ಇತ್ತು, ಈಗ ಇರುವ ಮತದಾರರ ಸಂಖ್ಯೆ 5,56,00,000 ಇದೆ ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದ ಅಂಶಗಳು ಏನಂದರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದ್ವಿ. ಹಂಗಂದ್ರೆ ಯಾಕೆ ಅದು ಬೇಕಂದು ಕೇಳಿದರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟ್ ಬೇರೆ ಏನಾದ್ರು ಗೊತ್ತಾದರೆ ಬಾಕಿ ಟೈಮಲ್ಲಿ ಪೂರ ಅವರೆಲ್ಲ ಈ ದೇಶದ ಪ್ರಜೆ ಎಂದು ಪರಿಗಣಿಸಬೇಕಾಗ್ತದೆ. ಇಟ್ಸ್ ಪ್ರೊಬೇಟಿವ್ ಪ್ರೂಫ್ ಆರ್ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದೀವಿ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು 5,54,00,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟು ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದ್ವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತದೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ BLOಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನ ಹೇಳ್ತಾರೆ. 2002 ಇವ್ರದ್ದು ಹೆಸರು ಎಲ್ಲಿ ತರಬೇತಿ ಕೊಟ್ಟಿದ್ದೀವಿ, 2002 ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ BLO ಹತ್ರ ಈಗಾಗಲೇ ಇರುತ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರುತ್ತದೆ, ಕೆಲವರದ್ದು ಮಾತ್ರ ಸ್ವಲ್ಪ ಇನ್ನೂ ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002 ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ಲಿಂದು ಒಂದು ಕಾಲಮ್ ಇರ್ತದೆ, ಅದು ಫಿಲ್ ಮಾಡೋ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ BLO ಹತ್ರ ಕೇಳಿದರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮನ್ನು ಫಿಲ್ಅಪ್ ಮಾಡಲಿಕ್ಕೆ. ಸೊ ಈ ವಿಚಾರವನ್ನ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಆ ಮತದಾರ ತನ್ನ ಹೆಸರು ಇದ್ರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ರೆ ಅದು ಪ್ರೋಜನಿ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ, BBMP ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 25-26 ತನಕ ಮುಂದುವರಿತಾನೆ,
2: ಇದ್ರ ಜೊತೆಗೆ
3: ಅದನ್ನು ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನಿಮೇಷನ್ ಫಿಲ್ ಮಾಡಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನಿಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ, ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನಿಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದು ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ, ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು BLO ಹೆಲ್ಪ್ ಸಹಾಯ ತಗೊಂಡು ಫಿಲ್ ಮಾಡಿ ಕೊಡಿ.
2: ಈಗ ಫಾರ್ಮ್ ತಗೊಂಡು BLO ಪ್ರತಿ ಮನೆಗಳಿಗೆ ಹೋಗ್ತಾರೆ.
3: ಹೌದು,
2: ಆದ್ರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ, ಕೂಲಿಗೆ, ಈ ತರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನ್ ಮಾಡಬೇಕು, ಆ ಫಾರ್ಮ್ ಅನ್ನ ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು?
3: ಈಗ BLO ತನ್ನ ವ್ಯಾಪ್ತಿ ಯಾವುದು ಎಂದು ಗೊತ್ತಿದೆ. ಮ್ಯಾಪಿಂಗ್ BLO ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲಾನು ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ BLO ಯಾವ್ಯಾವ ಸಂದರ್ಭದಲ್ಲಿ ಹೋದ್ರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ SIR ಪ್ರಕ್ರಿಯೆ, ಅದರಲ್ಲೂ ಎನಿಮರೇಷನ್ ಪ್ರಕ್ರಿಯೆ 30 June ನಿಂದ 29 July ತನಕ ನಡೀತಾ ಇರುವುದರಿಂದ ಈ ಸಂದರ್ಭದಲ್ಲಿ ಮತದಾರರ ಅನುಕೂಲಕ್ಕೆ ತಕ್ಕಂಗೆ BLO ವಿಸಿಟ್ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ BLO ಬರುವಾಗ ಮನೆಯಲ್ಲಿ ಮತದಾರ ಇದ್ರೆ ಅವರು ಫಾರ್ಮ್ ಅನ್ನ ಕೊಡ್ತಾರೆ, ಒಂದು ಸ್ಟಿಕ್ಕರ್ ಅನ್ನ ಹಚ್ಚಿಸ್ತಾರೆ ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಹಂಗಸ ಮನೆ ಲಾಕ್ ಆಗಿದೆ, ಸುಮಾರು ದಿನದಿಂದ ಆ ಮನೆ ಇಲ್ಲ, ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ತಾರೆ, ಒಂದು ತಿಂಗಳಾಯ್ತು ಅಥವಾ ಮನೆ ಲಾಕ್ ಆಗಿದೆ ಅಂದ್ರೆ ಅಲ್ಲಿ ಒಂದು ಆ ಫಾರ್ಮ್ ಅನ್ನ ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ, ಇಂತ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ,
2: ಯಾರ ಕೈಯಲ್ಲಿ ಕೊಟ್ಟಿಲ್ಲ,
3: ಯಾರ ಕೈಯಲ್ಲಿ ಇಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3rd visit ಇಂಥ ದಿನ ಬರ್ತೀನಿ, ಒಂದು ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನಿಮರೇಷನ್ ಫಾರ್ಮ್ ಅಲ್ಲೂ BLO ಹೆಸರು, BLO ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಅದರಿಂದ ಮತದಾರರು ತಾನು BLO ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ. BLO ಇಂಥ ಸಮಯ ಹೋಗಿ ಎಂದು ಹೇಳುವುದು ಕಷ್ಟ, ಯಾಕಂದ್ರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಭಾಗದಲ್ಲಿ ಜನರ ಅವರು
2: ಚಟುವಟಿಕೆ
3: ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡೋರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ ಕೊಡೋದು ಆಗಲ್ಲ. ಆ ವಿಷಯವನ್ನ ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ER, BLO ಸೂಪರ್ವೈಸರ್ ಅಂತವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ BLO ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ BLO ಮೇಲೆ ಇರ್ತದೆ. ಆದ್ರೆ ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. SIR ಉದ್ದೇಶನೂ ಅದು ಆಗಿರ್ತದೆ.
2: ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರ್ BLO ಹತ್ರ ಇದೆ, ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ, ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ, ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದು.
3: ನಾವು ಎನಿಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಈಗ ಎನಿಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರ್ತದೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಅಂತ ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನಿಮರೇಷನ್ ಫಾರ್ಮ್ ಎಂದು ಅದರಲ್ಲಿ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದ್ರು ಮತದಾರ, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದ್ರೆ ಯಾರೋ ಒಬ್ಬರು ಎನಿಮರೇಷನ್ ಫಾರ್ಮ್ ಅನ್ನ ಪಡೆದು ಸೈನ್ ಮಾಡಿ
2: ಕೊಡಬಹುದು.
3: ಆದ್ರೆ ಬೇರೆ ಮೂರನೇ ವ್ಯಕ್ತಿ ಹತ್ರ ಕೊಡ್ಲಿಕ್ಕೆ ಅವಕಾಶಗಳು ಇರಲ್ಲ.
2: ಅದನ್ನ ನೀವು
3: BLO ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು BLO ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ, ಯಾಕಂದ್ರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸ್ ಅನ್ನ ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ.
2: ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ, ಇದು ಡೀಪ್ AI ಕೂಡ ಡೀಪ್ ಫೇಕ್ ಮಾಡುವಂತಹ ಕಾಲ, ಹಾಗಾಗಿ ಈ ಫಾರ್ಮ್ ಅನ್ನ ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನೂ ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ, ಹೇಳ್ಬೋದೇನೋ. ಹೇಗೆ ಅಂಥ ಅವಕಾಶಗಳನ್ನ ನೀವು ಹೇಗೆ ಮೊದಲೇನೆ ನಿಯಂತ್ರಣ ಮಾಡಿರ್ತೀರಿ?
3: ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮ್ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ತಾವು ನೋಡಿದ್ರೆ ಕ್ಯೂ ಆರ್ ಕೋಡ್ ಒಂದು ಕಾಲಮ್ ಇರ್ತದೆ. ಆ ಕ್ಯೂ ಆರ್ ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ, ಬೇರೆ ಯಾವುದು ಕೋಡ್ ಆದ್ರೂ ಆ ಫಾರ್ಮ್ ಬಿಎಲ್ಒ ಆ್ಯಪ್ ಅಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡೋಕ್ಕೂ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದೀವಿ, ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳೋಕು ಆಗೋದಿಲ್ಲ. ಅದರಿಂದ ಬಿಎಲ್ಒ ಕೈಯಿಂದ ಅದು ಏನು ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮ್ ಇಂದನೇ ಅವ್ರು ಫಿಲ್ ಮಾಡಿ ಕೊಡಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದ್ರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿಕೊಡೋಕೆ ಸಾಧ್ಯವಾಗ್ತಿಲ್ಲ ಅಂದರೆ, ಅವರು ಆನ್ಲೈನಲ್ಲಿ ತನ್ನ ಫಾರ್ಮನ್ನು ಅವರೇ ಫಿಲ್ ಮಾಡಿ ಬಿಎಲ್ಒಗೆ ಅವರು ಕೊಡಬಹುದಾಗಿದೆ. ಆಧಾರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ, ಅದು ಕುರಿತು ನಾವು ಎಲ್ಲ ಮ್ಯಾನ್ಯುಲ್ನು ಬಿಟ್ಟಿದ್ದೀವಿ, ಈಗಾಗಲೇ ವೆಬ್ಸೈಟ್ಲಿ ಅವೈಲೇಬಲ್ ಇದೆ.
2: ಈಗಾಗಲೇ ನೀವು ಹೇಳಿದ್ರಿ ಸುಮಾರು 115,000 ಬಿಎಲ್ಎಗಳು ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದ್ರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ, ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನ ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳಲ್ಲಿ ಹೇಗಿರುತ್ತೆ?
3: ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತ್ ಏಜೆಂಟ್ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಅಂತ ಕೇಳಿದ್ರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕೆ ಆಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲ ಹೋಗ್ಬಿಟ್ಟು ಬಾರದೇ ಇರೋರು ಎಷ್ಟು, ಈ ರೀತಿ ಎಲ್ಲ ಮಾಹಿತಿಯನ್ನ ಬಿಎಲ್ಒ ಏನ್ ಮಾಡಬೇಕಾಗ್ತದೆ ಬಿಎಲ್ಎಗೆ ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮ್ ಅನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ ಬಿಎಲ್ಎ ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದ್ರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದ ಬಿಟ್ಟು ಹೋಗಬಾರದು ಎಂಬ ಉದ್ದೇಶ ಇದಿರುವುದರಿಂದ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲೋ ಒಂದು ಕಡೆ ಬಿಎಲ್ಒ ತಪ್ಪಿನಿಂದನೋ ಅಥವಾ ಬಿಎಲ್ಒ ನಿರ್ಲಕ್ಷ್ಯದಿಂದನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರ ಬಿಡದೆ ನಾವು ಪ್ರತಿ ಒಂದು ಅರ್ಹ ಮತದಾರರನ್ನು ಕವರ್ ಮಾಡುವ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕು ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಂದರ್ಭದಲ್ಲಿ ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹತ್ರ 24,000 ಬಿಎಲ್ಒಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲು ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ ಬಿಎಲ್ಎ ಸಂಖ್ಯೆ 115,000. ಅದರಿಂದ ಅವರುಗಳು ಸಮೇತ ಬಹಳ ಕೋಆಪರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ ಬಿಲ್ ರೀಚ್ ಆಗಕ್ಕೆ ಆಗ್ತಿಲ್ಲ, ಇಂಥ ಯಾವುದೋ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ ಬಿಎಲ್ಎಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೇ ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ.
2: ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನ ಕೊಡಬಾರದು ಅಥವಾ ಮಾಹಿತಿಯನ್ನ ಕೊಟ್ಟರೆ ಏನಾದ್ರು ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳು ಇರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂತಹ ಸಂದರ್ಭನೂ ಬರಬಹುದು ಹೇಳಕ್ಕಾಗಲ್ಲ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ?
3: ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಬಹಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಕಾಯ್ತಾರೆ, ಸರ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು ಅದನ್ನ ಡೋಸ್ ತುಂಬುತ್ತಾರೆ ಅಂತ. ಪ್ರತಿ ಒಂದು ಚುನಾವಣೆ ಆಗುವಾಗ ನಾವು ನೋಡಬಹುದು ಎಷ್ಟು ಜನ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೊಳ್ತಾರೆ ತನ್ನ ಫಿಂಗರ್ ಅನ್ನ ಬೆರಳಲ್ಲಿ ಮೈ ಇರುವುದನ್ನ, ಎಷ್ಟು ಜನ ವಾಟ್ಸ್ಆಪ್ ಇಟ್ಕೊಳ್ಳೋದ್ರೆ ನಾವು ನೋಡಬಹುದು ಸೋಷಿಯಲ್ ಮೀಡಿಯಾ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸನ್ನ ನಾವು ನೋಡಬಹುದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟ್ ಅನ್ನ ನಾನು ಚಲಾಯಿಸಬೇಕು, ಹಕ್ಕನ್ನ ಚಲಾಯಿಸಬೇಕೆಂಬಂತ ಹುಮ್ಮಸ್ ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಬೇಡ ಅಂತ ಹೇಳುವರು ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ. ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಅಂತ ನಾವು ನಂಬುತ್ತೀವಿ.
2: ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದ್ರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು 3 ತಿಂಗಳು. ಜೂನ್ 20ಕ್ಕೆ ಸುಮಾರು ನೀವು ಇದನ್ನ ಆರಂಭ ಮಾಡಿದ್ರಿ ಪ್ರಿಂಟ್ ಮಾಡಿ, ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ. ಪ್ರಿಂಟಿಂಗ್ ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29 ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ ಬಿಎಲ್ಒಗಳು ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು. ಅಥವಾ ನಂತರದ ಫಾಲೋ ಅಪ್, ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಬಿಎಲ್ಒಗಳು ಫಾಲೋ ಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ ಬಿಡಲ್ಲ, ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನ ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಕರಡುವನ್ನ, ಕರಡು ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರಾ ಮೊದಲನೇದಾಗಿ. ಅಂದ್ರೆ ಈ ಒಂದ್ ತಿಂಗಳು ಏನ್ ನಡೆಯುತ್ತೆ, ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೊಂದ್ ತಿಂಗಳ ಸಮಯ ಕೊಡ್ತೀರಾ. ಸೆಪ್ಟೆಂಬರ್ 4ರವರೆಗೆ ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದ್ರೂ ತೊಂದರೆ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಂದು ತಿಂಗಳು ಅವಕಾಶ ಕೊಡ್ತೀರಾ. ಆನಂತರ ಅಕ್ಟೋಬರ್ 7ಕ್ಕೆ ಕೊನೆ
3: ಮತದಾರ
2: ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂತ ಈ ಪ್ರಕ್ರಿಯೆ.
3: ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು ಜೂನ್ 30ರಿಂದ ಜುಲೈ 29 ತನಕ ನಡೀತದೆ. ಅದಾದ್ಮೇಲೆ ಕರಡು ಮತದಾರರ ಪಟ್ಟಿಯನ್ನ ನಾವು ಆಗಸ್ಟ್ 5ಕ್ಕೆ ಪಬ್ಲಿಷ್ ಮಾಡ್ತೀವಿ. ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದ್ರೆ 7th ಅಕ್ಟೋಬರ್ಗೆ ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾರೆ ಅದು ಕ್ಲೇಮ್ಸ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SIR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದ್ದರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದರೆ, ಅಥವಾ ಬೇರೆ ಏನಾದ್ರು ಕಾರಣ ER ಹೋಗಿದ್ರೆ, ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ತನ್ನ ಅವರ ವಿವರಣೆಯನ್ನು ಪಡೆದು ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ ಈ ಹಂತದಲ್ಲಿ. ಯಾಕಂದ್ರೆ ನಾವು ಜೂನ್ 30ರಿಂದ ಜುಲೈ 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯುವುದಿಲ್ಲ. ಇಸ್ವಲ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡ್ ಅಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನ್ ಕಾರಣಕ್ಕೆ ಬರ್ತದೆ ಅಂತ. ಯಾರು ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತ ಸಂಪೂರ್ಣ ಮಾಹಿತಿನ ನಾನು ಆಗಸ್ಟ್ 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳುಗರ ಹತ್ರ ವಿನಂತಿ ಮಾಡೋದೇನು ಅಂತ ಕೇಳಿದ್ರೆ, ಈ ಎನ್ಯುಮರೇಷನ್ ಫೇಸ್ ಅಲ್ಲಿ ಮನೆ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮ್ ಅಲ್ಲಿ ತಮ್ದು ಫೋಟೋ ತುಂಬಾ ಹಳೆದಿದ್ರೆ ಹೊಸ ಫೋಟೋನ ಹಚ್ಚಿ, ಕಡ್ಡಾಯವಾಗಿ ತಮ್ದು ಮಾಹಿತಿಯನ್ನ ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLO ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲ್ ಅಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ ವರೆಗೂ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕರೆಕ್ಷನ್ಸ್ ಇರಬಹುದು, ಬೇರೆ ಇರಬಹುದು. ಅದು ಆಮೇಲೆ ನಾನು ವಿವರವಾಗಿ ಆಗಸ್ಟ್ 5 ಆದ ನಂತರ
2: ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ. ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರ್ಲಿ ಅಂತ.
3: ಪ್ರತಿಯೊಂದು BLO ID ಕಾರ್ಡ್ ಅನ್ನ ಕೊಟ್ಟಿದೀವಿ. ಎಲ್ಲ ಚುನಾವಣಾ ಆಯೋಗ ವತಿಯಿಂದ ಕೊಟ್ಟಿರುವ ID ಕಾರ್ಡ್ ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ. BLO ಎನ್ಯುಮರೇಷನ್ ಫಾರ್ಮ್ ಅನ್ನ ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನ ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಟುಕೊಂಡಿದ್ದಾರೆ. ಎಲ್ಲರೂ ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಲಿಂಕ್ ಕೊಟ್ಟಿದೀವಿ. 59,000 BLO ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ERO AER ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನ ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡುವ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತ್ಲ್ಲೂ, ನಗರ ಪ್ರದೇಶದಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ, ಕೆಲವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಬೇಕೆಂದು ಇರಬಹುದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಅಪ್ ಮಾಡುವುದು ಅವ್ರು ಕನ್ನಡದಲ್ಲೂ ಮಾಡಬಹುದು, ಇಂಗ್ಲಿಷಲ್ಲೂ ಮಾಡಬಹುದು, ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ, ಕನ್ನಡದಲ್ಲಿ ಅಥವಾ ಇಂಗ್ಲಿಷಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ 2 ಸೆಟ್ ಫಾರ್ಮ್ ಕೊಟ್ಟಿದ್ದೀವಿ, ಅದರಲ್ಲಿ ಒಂದು ಫಾರ್ಮ್ ತಮ್ಮತನೇ ಇಟ್ಕೊಳ್ಳಿ, ಅದು BLO ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲೆಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನು ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ ವಾಪಸ್ ಕೊಡಿ ಬಿಎಲ್ಒ ಹತ್ರ. ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ ಮೂರು ಕಡೆ ನಾಲ್ಕು ಕಡೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲಿ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ವಿಟೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನು ಸೈನ್ ಮಾಡಬೇಡ. ಯಾಕಂದರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಹಾಕ್ತೀವಿ. ಸೊ ನೀವು ಮೂರು ಕಡೆ ಹೆಸರಿದ್ದಿಂದ ಇಟ್ಟುಕೊಳ್ಳಿ, ಅವಾಗ ನೀವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೆ ಒಂದು ಕಡೆ ಸೈನ್ ಮಾಡಿಕೊಳ್ಳಿ, ಅವಾಗ ಏನಾಗ್ತದೆ ಒಂದು ಕಡೆ ಮಾತ್ರ ಹೆಸರು ಉಳಿತೆ ಬಾಕಿ ಎರಡು ಕಡೆ ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ನೀವು ಮೂರು ಕಡೆನೂ ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮುಲ ಡಿಜಿಟೈಸ್ ಆಗುವುದರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡಿಡಿಯೋ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಮೋರ್ ದನ್ ಒನ್ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ರಾಜ್ಯ ದೇಶದ ಸಿಟಿಸನ್ಶಿಪ್ ತೊಗೊಂಡಿರುವುದಿಲ್ಲ, ಎರಡನೇದು ನಾನು ಒಂದು ಕಡೆ ಮಾತ್ರ ಓಟ್ ಇಟ್ಕೊಂಡಿದ್ದೀನಿ, ಮೂರನೇದು ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗಿದ್ದಂತ ಬದಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರಾ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ಲಿ ಹೆಸರಿಟ್ಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ. ದಯವಿಟ್ಟು ಅದನ್ನು ಮಾಡಬಾರದು ಎಂದು ನಾನು ತುಂಬ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ.
2: ನೀವು ನಮ್ಮ ವೆಬ್ಸೈಟ್ ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ
3: ಸಿಇಒ ಕರ್ನಾಟಕ ಅಂತ ಬಿಡಿ, ಸಿಇಒ ಕರ್ನಾಟಕ ಅಂತ ಆದರೆ ಸಾಕು, ಚೀಫ್ ಆಫ್ ಕ್ಲಾಸ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ, ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವೀಡಿಯೋಸ್, ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು, ಬಿಎಲ್ಒ ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲೆಲ್ಲ ಬಿಎಲ್ಒ ನಂಬರ್ ಇದೆ ಅದೆಲ್ಲ, ಮತ್ತು ECI ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಗಳನ್ನು ಪಡೀಬಹುದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಕ್ಕೇ ಸಿಗ್ತದೆ.
2: ಈಗ ಮನೆ ಹತ್ರ ಬರ್ತಾರಲ್ಲ, ನಮ್ಮ ಮತದಾರರು ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು, ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು ಬಿಎಲ್ಒಗಳದ್ದು, ಇವ್ರ ಸಮಯನೂ ಉಳಿಬೇಕು.
3: ಸದ್ಯ ಈ ಹಂತದಲ್ಲಿ ನಾವು ಮತದಾರದ ಯಾವುದು ದಾಖಲೆ ಕೇಳುವುದಿಲ್ಲ. ಅದರಿಂದ ತಾವು ಬಿಎಲ್ಒ ಬರುವ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರು ಸಮೇತ ಅವ್ರ ಎಲ್ಲ ಫಾರ್ಮ್ಸ್ ಅನ್ನ ತಗೊಂಡು ಫಿಲ್ಅಪ್ ಮಾಡಿ ಕೂಡಲೇ ಬಿಎಲ್ಒಗೆ ವಾಪಸ್ ಕೊಡಿ. ಅದರಿಂದ ಬಿಎಲ್ಒಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ ಈ ರೀತಿ ಬಿಎಲ್ಒ ಬಂದಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟ್ನಿಂದ ಬಿಟ್ಟು ಹೋಗದೆ ನೋಡಿಕೊಳ್ಳಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರನು ಕೋರ್ತೀನಿ.
2: ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಮೂರು ಫಾರ್ಮ್ಗಳನ್ನ ಅವ್ರ ಹತ್ರ ಕೊಡ್ತಾರೆ, ಅವರು ತುಂಬಿಸಿ ಕೊಡುವಾಗ ಅವರದೇ ಸಹಿ
3: ಆಗ್ಬೋದು. ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ June 30 to 29 ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳುಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಅಲ್ಲಿಗೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ.
2: ತುಂಬಾ ಸಂತೋಷ ವಿ ಅಂಬುಕುಮಾರ್ ಅವರೇ, ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನ ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ಧನ್ಯವಾದಗಳು ಮೇಡಮ್.
1: ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್ಆರ್ ಭಟ್. ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಹಾಸನ ಎಫ್ಎಂ.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಕೆಲವರೇ ಈಗ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:30 ಅವಲೋಕನ, 6:50 ಕಿಸಾನ್ ವಾಣಿ. ಇದರಲ್ಲಿ 2026 ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 0817224289 ಮತ್ತೊಂದು 0817224558. 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:00 ವನಿತಾ ವಿಹಾರ ಋತುಗಳ ಮಾಯಾಲೋಕ ಮೂಡಿಬರಲಿದೆ. ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಇಫ್ತಳವಾರ್. 8:30 ಗಜಲ್ಗಳು. 9:15 ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ. 9:30 ಭಾಗವಂತಿಕೆ ಮೇಳ ನಾಗಮಂಗಲ ತಾಲೂಕು ನೆಲ್ಲಿಗೆರೆ ಗ್ರಾಮದ ಬಸವೇಗೌಡ ಎಲೆಕೊಪ್ಪ ಮತ್ತು ತಂಡದವರಿಂದ ರಾಮಾಯಣದ ಪದ, ನೀತಿ ಪದ ಹಾಗೂ ಕೃಷ್ಣನ ಪದಗಳನ್ನು

0: speaking at a UN event on the sidelines of the Counter-Terrorism Week, India's permanent representative to the UN, P. Harish, said attempts to question FATF's credibility reflect fear of scrutiny rather than genuine concerns. On the occasion of Hul Diwas today, Prime Minister Narendra Modi has paid tributes to Sidho Kanhu, Chand Bhairav, Phulo Jhano and all the brave tribal warriors who stood firm against the injustice of foreign rule. In a social media post, Mr. Modi said that Hul Diwas is a powerful symbol of the extraordinary courage and unwavering spirit of tribal communities who laid down their lives for their motherland. Benchmark domestic equity indices ended the final trading session of the quarter around 4.3% lower today. The Sensex fell 250 points to close at 76,479, while the Nifty lost 81 points to settle at 23,866. However, the broader market on the National Stock Exchange ended in a positive territory. In the FIFA World Cup, Morocco and Paraguay have advanced to the round of 16. Morocco defeated Netherlands 3-2 on penalties after a thrilling 1-1 draw in Guadalupe, Mexico. Tonight, Ivory Coast will take on Norway in Texas, United States. The match is scheduled to begin at 10:30 p.m. Indian time. And that is the end of this news bulletin.
1: ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಆಗಿದೆ 6:10:09. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಿಗ್ಗೆ 11:30 ಮೂಡಿಬರಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರ ಶ್ರೀಕೃಷ್ಣ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಇನ್ನು 11:05 ಮೂಡಿಬರಲಿರುವ ವನಿತಾ ವಿಹಾರ, ಇದರಲ್ಲಿ ಜನರಕ್ಷಕರಿಗೊಂದು ನಮನ ವೈದ್ಯರ ದಿನಾಚರಣೆ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. ಮೂಡಿಬರಲಿರುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ, ಆನಂತರ ಹಿರಿಯರಲ್ಲಿ ಮೂಳೆ ಸವಿತ ಕುರಿತು ಡಾ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಪ್ರಸ್ತುತಿ ಜಂಪಣ್ಣ ಆಶಿಹಾಳ್. ಕೆಳಗುರೆ ಸಂಜೆ 5:00 ಆದಿಚುಂಚುನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಡಾ ವಿಜಯಲಕ್ಷ್ಮಿ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚುನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಇನ್ನು 6:50 ಮೂಡಿಬರಲಿರುವ ಕೃಷಿ ರಂಗದಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. ನಾಳೆ ಸಂಜೆ 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:00 ಮೂಡಿ ಬರಲಿದೆ ಸುರಗಿ. 8:30 ಗಜಲ್ಗಳನ್ನು ಕೇಳಲಿದ್ದೀರಿ. ಇನ್ನು 9:15 ಸ್ಪಾಟ್ ಲೈಟ್, 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತೆ ಮೇಘ ಗುಗಡ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 10:00 ಮಧುರ ಗಾನ, 10:30 ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಲಿದ್ದೀರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಭಾವಗೀತೆಗಳನ್ನು ಆಲಿಸೋಣ.

0: ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4 ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30 ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4 ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ನೀಲಾಂಬರದೇ ಹೊಂಗಿರಣ ದೊಡ್ಡರಂಗೇಗೌಡ ಅವರ ರಚನೆ, ಹಾಡಿದ್ದಾರೆ ಶಮಿತಾ ಮಲ್ಲಾಡ್.

0: ノグッドデイ。ಆದ್ರು ನೆಪ್ಪಿರಲಿ ತುದಿಗಳು ಎಳಾದರು.
1: ಇದುವರೆಗೂ ಭಾವಗೀತೆಗಳನ್ನು ಆಲಿಸಿದ್ರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ಅವಲೋಕನ.

0: ಆಕಾಶವಾಣಿ ಅವಲೋಕನ. ವಿಷಯ: ಉದ್ಯೋಗ ಖಾತ್ರಿಗೆ ಕಾಯಕಲ್ಪ, ವಿಕಸಿತ ಭಾರತ, ಜಿ ರಾಮ್ಜಿ ಕಾಯ್ದೆ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಗ್ರಾಮೀಣ ಭಾರತದಾದ್ಯಂತ ನಾಳೆಯಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತ್ರಿ ನೀಡಲಿದೆ. ಉದ್ಯೋಗ ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡುಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆ ಇಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅನುಷ್ಠಾನವನ್ನು 2026 ಜುಲೈ 1 ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಈಗಾಗಲೇ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ನಾಳೆಯಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047 ರಾಷ್ಟೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 100 ದಿನಗಳ ಗರಿಷ್ಠ ಮಿತಿಯನ್ನು ಮೀರಿ 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ಭಾರತ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸಮಗ್ರ ಹಣಕಾಸು ನಿಬಂಧನೆಗಳನ್ನು ಖಚಿತಪಡಿಸಿದೆ. 2026-27 ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರ 95,692,31,00,000 ರೂಪಾಯಿಗಳ ಅನುದಾನ ಹಂಚಿಕೆಯನ್ನು ಮಾಡಿದ್ದು, ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಕ್ಕಾಗಿ ಅಂದಾಜು ವೆಚ್ಚದಲ್ಲಿ ಈವರೆಗಿನ ಅತ್ಯಧಿಕ ಹಂಚಿಕೆಯಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ಲಭ್ಯವಾಗುವಂತೆ ಸರ್ಕಾರ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡುಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡುಗಳನ್ನು ನೀಡುವವರೆಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡುಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರೆಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರ ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರೆಸಬೇಕು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಸಂಚಲನ ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ ಎಫ್ಎಂ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೈಟೆಕ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್, ಕಾಟ್ ಖರೀದಿಸಿ ಟೈಕೂನ್ ಮ್ಯಾಟ್ರೆಸ್ ಫ್ರೀ ಆಗಿ ಪಡೆಯಿರಿ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆಕಾಶವಾಣಿ ಹಾಸನ ಎಫ್ಎಂ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಆನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಬರ್ತಾವೋ.
1: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
0: ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
1: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜೆಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ, ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ, ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ವಾರ್ತೆಗಳ ವಿವರ: ಅಗತ್ಯ ಸುರಕ್ಷತಾ ಕ್ರಮದೊಂದಿಗೆ ಬಂಡೀಪುರ ನಾಗರಹೊಳೆ ಸಫಾರಿ ಆರಂಭಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಮೇಕೆದಾಟು ಯೋಜನೆಗೆ ಇರುವ ಸಣ್ಣಪುಟ್ಟ ತಾಂತ್ರಿಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಲು ನಿರ್ದೇಶನ ನೀಡಿದ್ದಾರೆ. ಮೇಕೆದಾಟು ಯೋಜನೆಗೆ ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಸುಪ್ರೀಂಕೋರ್ಟ್ನಲ್ಲಿ ತಕರಾರು ಮಾಡಲು ತಮಿಳುನಾಡು ಪ್ರಯತ್ನ ಮಾಡುತ್ತಿದ್ದು ಈ ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸುವಂತೆ ತಿಳಿಸಿದ್ದಾರೆ. ಸಭೆಯಲ್ಲಿ ಬಿಎಂಐಸಿ ಕಾರಿಡಾರ್ ನಿರ್ಮಾಣದಿಂದ ಆನೆ, ಹುಲಿ ಹಾಗೂ ಚಿರತೆಗಳ ಸಾಂಪ್ರದಾಯಿಕ ಸಂಚಾರ ಮಾರ್ಗಗಳಿಗೆ ಅಡ್ಡಿಯಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದರ ಪರಿಣಾಮವಾಗಿ ಚನ್ನಪಟ್ಟಣ ಹಾಗೂ ರಾಮನಗರ ಭಾಗಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗಲು ಕಾರಣ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಅಪಾಯಕಾರಿಯಾಗಿರುವ ಮರಗಳು ಮತ್ತು ಕೊಂಬೆಗಳ ಗುರುತು ಪತ್ತೆ, ತೆರವು ಹಾಗೂ ತಡೆಗಟ್ಟುವ ಕ್ರಮಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ವೆಚ್ಚದ ಪೈಕಿ 4,708 ಕೋಟಿ ರೂಪಾಯಿಗಳನ್ನು ಜಲಜೀವನ್ ಮಿಷನ್ ಯೋಜನೆಯ ಅಡಿಯಲ್ಲಿ ಭರಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹಾಗೂ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಕುರಿತಂತೆ ಚರ್ಚಿಸಿದ್ದಾರೆ. ನೀರಿನ ಕೊರತೆ ಇರುವ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳ ಸುಮಾರು 6,657 ಹಳ್ಳಿಗಳು ಮತ್ತು 38 ಪಟ್ಟಣಗಳ 75,59,000 ಜನರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು ಜೆಜೆಎಂ ಯೋಜನೆಯಡಿ ಪರಿಗಣಿಸುವಂತೆ ಕೋರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಸುಸ್ಥಿರ ಮತ್ತು ಸುರಕ್ಷಿತ ಕುಡಿಯುವ ನೀರು ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ವಿಶೇಷವಾಗಿ ಬೇಡಾ ಬ್ರೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ದದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಸದ್ಯಕ್ಕೆ ಬರ ಪರಿಸ್ಥಿತಿ ಘೋಷಿಸುವ ವಾತಾವರಣ ಇಲ್ಲ ಎಂದು ಇಂಧನ, ಪ್ರವಾಸೋದ್ಯಮ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜಾರ್ಜ್ ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವಿಕೋಪ ನಿರ್ವಹಣೆ ಕುರಿತು ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಬರ ನಿರ್ವಹಣೆಗೆ ಅಗತ್ಯವಿರುವಂತಹ ಮೇವು, ಕುಡಿಯುವ ನೀರು ಪೂರೈಕೆಯತ್ತ ಸರ್ಕಾರ ವಿಶೇಷ ಗಮನ ಹರಿಸುತ್ತಿದ್ದು ಯಾವುದೇ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ವಿರೋಧಿಸುತ್ತಿರುವ ರಾಜ್ಯ ಸರ್ಕಾರ ಬಿಎಲ್ಒಗಳನ್ನು ನೇಮಿಸಲು ಅಡ್ಡಗಾಲು ಹಾಕಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳಿಗೆ ಸರ್ಕಾರ ಟಿಎಡಿಎ ನೀಡದೆ ಸತಾಯಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿರುವ ಕಡೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರೆ ಬಿಜೆಪಿ ಶಾಸಕರಿರುವ ಕಡೆ 40-50 ಕೋಟಿ ರೂಪಾಯಿ ನೀಡಿದ್ದು ಕೂಡಲೇ ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ ಇಂದಿನಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಆರಂಭಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಶಿವನಾಪುರ ರಮೇಶ್ ನಿವಾಸದಲ್ಲಿ ನಿಗದಿತ ನಮೂನೆಗಳನ್ನು ನೀಡಿ ಭರ್ತಿ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಎಫ್ಎಚ್ ಜಕ್ಕಪ್ಪನವರ ನಿವಾಸಕ್ಕೆ ತೆರಳಿ ನಿಗದಿತ ನಮೂನೆಗಳನ್ನು ವಿತರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಮ್ಮ ಕಾರವಾರದ ನಿವಾಸದಲ್ಲಿ ಬಿಎಲ್ಒ ಅವರಿಂದ ಎನ್ಮೊರೇಷನ್ ಫಾರ್ಮ್ ಸ್ವೀಕರಿಸಿದರು. ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅವರ ನಿವಾಸಕ್ಕೆ ತೆರಳಿದ ಬಿಎಲ್ಒಗಳು ಗಣತಿ ನಮೂನೆಗಳನ್ನು ವಿತರಣೆ ಮಾಡಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ, ಸ್ವಾತಂತ್ರ್ಯ ಹೋರಾಟಗಾರ ಸುಮಂತರಾವ್ ಪಟವಾರಿ ಅವರ ನಿವಾಸಕ್ಕೆ ತೆರಳಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಗಣತಿ ನಮೂನೆಯನ್ನು ವಿತರಿಸಿ ಚಾಲನೆ ನೀಡಿದರು. ಕೋಲಾರ ಜಿಲ್ಲೆಯಾದ್ಯಂತ ಬಿಎಲ್ಒಗಳು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 1538 ಮತಗಟ್ಟೆ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು 1,00,000 ಅಧಿಕ ಮತದಾರರನ್ನು ತಲುಪುವ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಸ್ವಾತಂತ್ರ್ಯ ಹೋರಾಟಗಾರ ದೇಸಾಯಿ ಗುಂಡೂರಾವ್ ಕುಟುಂಬದ ಮತದಾರರಿಗೆ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವಂತಹ ಕಾರ್ ಮಂಚಪ್ಪ ಅವರ ಕುಟುಂಬದ ಮತದಾರರಿಗೆ ಗಣತಿ ನಮೂನೆ ನೀಡುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಈ ಬಾರಿ 6ನೇ ಸೆಮಿಸ್ಟರ್ ಎಂಜಿನಿಯರಿಂಗ್ ಪರೀಕ್ಷೆ ಮುಗಿದ ಕೇವಲ 5 ನಿಮಿಷದ ಒಳಗೆ ಫಲಿತಾಂಶ ಪ್ರಕಟಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ವಿಟಿಯು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಹಾಗೂ ಕುಲಸಚಿವರಾದಂಥ ಪ್ರೊಫೆಸರ್ ಯುಜೆ ಉಜ್ವಲ್ ಹಾಗೂ ಡಾ ಪ್ರಸಾದ್ ಬಿ ರಾಂಪುರೆ ಫಲಿತಾಂಶವನ್ನು ಜಂಟಿಯಾಗಿ ಬಿಡುಗಡೆ ಮಾಡಿದರು. ಈ ಮೂಲಕ ಈ ಹಿಂದೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನು ವಿಟಿಯು ಮುರಿದಿದೆ. ಬಿ ಮತ್ತು ಬಿಟೆಕ್ 6ನೇ ಸೆಮಿಸ್ಟರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ 60,856 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇಂದು ಸಂಜೆ 5:30 ಪರೀಕ್ಷೆ ಅಂತ್ಯವಾಗಿದ್ದು 5:35 ಫಲಿತಾಂಶವನ್ನು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದೆ. 2026ರಲ್ಲಿ ಅಂತಿಮ ವರ್ಷದ 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪರೀಕ್ಷೆ ಮುಗಿದ ಕೇವಲ 10 ನಿಮಿಷಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಪ್ಪರಗಿ ಬ್ಯಾರೇಜ್ನಲ್ಲಿ ನೀರಿನ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ಗಳು ಮತ್ತು

0: ಬಾವಿಗಳನ್ನು ಬಳಸಿ ಜನರಿಗೆ ಕುಡಿಯುವ ನೀರು ಪೂರೈಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 100% ಪ್ರಾಣಿ ಸಂತಾನ ನಿಯಂತ್ರಣ ಗುರಿ ಸಾಧಿಸಲು ಕಾರ್ಯಸೂಚಿ ಸಿದ್ದಪಡಿಸುವಂತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವರ್ಷಕ್ಕೆ 90,000 ಬೀದಿ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ ಮತ್ತು ಭ್ರಷ್ಟಾಚಾರವಾಗಿದೆ ಎಂದು ಅಧಿಕಾರಿಗಳ ವಿರುದ್ದ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಸಿದ್ದರಾಮಯ್ಯ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿಯಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ದ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಎತ್ತಿನಹೊಳೆ ಯೋಜನೆಗೆ ಜೆಜಿಎಂನ ಅಡಿ 4,708 ಕೋಟಿ ರೂಪಾಯಿ ವೆಚ್ಚ ಭರಿಸಲು ಕೇಂದ್ರ ಸರ್ಕಾರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಎಸ್ಐಆರ್ಗೆ ರಾಜ್ಯ ಸರ್ಕಾರ ಅಡ್ಡಗಾಲು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪರೀಕ್ಷೆ ಮುಗಿದ 5 ನಿಮಿಷದಲ್ಲಿ ಫಲಿತಾಂಶ ಪ್ರಕಟ. ಇತಿಹಾಸ ಸೃಷ್ಟಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನೀವು ಟ್ಯೂನ್ ಮಾಡಿದ್ದೀರಾ 102.2 ಎಫ್ಎಂ ಹಾಸನ ಆಕಾಶವಾಣಿ ಕೇಂದ್ರ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ.

0: ಕೇಳಿ 2026ನೇ ಸಾಲಿನ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 0817224682 ಮತ್ತೊಂದು 0817224582.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ ಶಾಪಿಂಗ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4ರಂದು ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30 ವರೆಗೆ. ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4ರಂದು, ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೈಟೆಕ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ 5 ವರ್ಷ ವಾರಂಟಿಯೊಂದಿಗೆ 28,000 ರೂಪಾಯಿಗೆ. ಟೈಕೋನ್ ಮ್ಯಾಟ್ರೆಸ್, ಬೈ ಒನ್ ಗೆಟ್ ಒನ್ ಫ್ರೀ. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್?

0: ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
2: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸ್

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಂಡಿರತಕ್ಕಂಥ ವಿಷಯ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಮುಂಗಾರು ಹಂಗಾಮಿನಲ್ಲಿ ನಾವು ಈಗಾಗಲೇ ಇದ್ದೇವೆ. ಮುಂಗಾರು ಹಂಗಾಮಿನ 1 ತಿಂಗಳು ಈಗಾಗಲೇ ಕಳೆದು ಹೋಗಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬಿದ್ದಿಲ್ಲ, ಮತ್ತು ಬಿತ್ತನೆಯೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ. ಮಳೆ ಇಲ್ಲದ ಕಾರಣಕ್ಕಾಗಿ ಅನೇಕ ಕೃಷಿಕರಲ್ಲಿ ಒಂದಷ್ಟು ಆತಂಕ ಅನ್ನುವಂಥದ್ದು ಇದೆ. ಮಳೆ ಬರುತ್ತೋ ಇಲ್ವೋ ಅನ್ನುವಂಥದ್ದು ಒಂದು ದೊಡ್ಡ ಯಕ್ಷಪ್ರಶ್ನೆ. ಮಳೆ ಬಂದರೆ ಏನನ್ನು ಮಾಡಬೇಕು, ಮಳೆ ಬಾರದೇ ಇದ್ದರೆ ಏನನ್ನು ಮಾಡಬೇಕು ಅನ್ನುವಂಥ ಗೊಂದಲವೂ ಕೂಡ ನಮ್ಮ ಕೇಳುಗರಲ್ಲಿ ಮತ್ತು ಕೃಷಿಕರಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಮಳೆ ಬರಲಿ ಅಥವಾ ಮಳೆ ಬಾರದೇ ಇರಲಿ, ಅತಿಯಾಗಿ ಮಳೆ ಬರಲಿ, ಇಂತಹ ಸಂದರ್ಭಗಳಲ್ಲಿ ನಮ್ಮ ಕೃಷಿಕರ ಕೈಯನ್ನು ಹಿಡಿಯಲಿಕ್ಕಾಗಿ ಸರ್ಕಾರಗಳು ಯೋಜನೆಯನ್ನು ಮಾಡಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅನ್ನುವಂಥದ್ದು ನಮ್ಮ ರೈತರಿಗೆ ಆಶಾಕಿರಣವಾಗಿ ಇರತಕ್ಕಂಥದ್ದು, ನೆರವಾಗ್ತಕ್ಕಂತಹ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಒಳಪಟ್ಟಿರ್ತಾರೋ ಅವ್ರಿಗೆ 1 ವರ್ಷದಲ್ಲಿ ಎಷ್ಟು ನಷ್ಟವಾಗುತ್ತೋ ಆರ್ಥಿಕವಾಗಿ ಅದನ್ನು ತುಂಬಿಕೊಡುವ ನಿಟ್ಟಿನಲ್ಲಿ ಈ ಒಂದು ವಿಮಾ ಯೋಜನೆ ಎನ್ನುವಂಥದ್ದು ಹೆಚ್ಚು ಸಹಾಯಕವಾಗಿ ಇರುತ್ತೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ವಿಮೆಯ ಬಗ್ಗೆ, ಬೆಳೆ ವಿಮೆಯ ಬಗ್ಗೆ ಜಾಗೃತಿ ಅನ್ನುವಂಥದ್ದು ಮೂಡಬೇಕು, ಅದರ ಬಗ್ಗೆ ಅರಿವಿರಬೇಕು. ಆ ಒಂದು ಯೋಜನೆ ಹೇಗೆ ಕೆಲಸವನ್ನು ಮಾಡುತ್ತೆ, ಆ ಯೋಜನೆಗೆ ನಾವು ಒಳಪಡ್ತಕ್ಕಂಥದ್ದು ಹೇಗೆ, ಒಳಪಡುವುದರ ಮೂಲಕ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಯುವ ಉದ್ದೇಶದಿಂದ ನಾವು ಇವತ್ತು ಈ ಒಂದು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆರಂಭದ ಒಂದು 5-10 ನಿಮಿಷಗಳ ಕಾಲ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಅಂದರೆ ಏನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ಪರಿಚಯವನ್ನು ಮಾಡಿಕೊಡ್ತೇವೆ. ಆನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸಲಾಗುತ್ತೆ. ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಿಮ್ಮ ಪ್ರಶ್ನೆಗಳನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸೀಮಿತವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ

0: ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಬೆಳೆ ವಿಮೆ ಅನ್ನುವಂಥದ್ದು ಬಹಳ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಸರ್. ಏನು ಇದು ಮತ್ತು ಹೇಗೆ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡಿ.
1: ಓಕೆ, ಈ ಬೆಳೆ ವಿಮೆ ಅಂತಕ್ಕಂಥದ್ದು ನಾವೇನು ಹೆಸರು ಕರಿತೀವಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ, ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಟ್ಟು ಜಂಟಿಯಾಗಿ ನಿರ್ವಹಿಸ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇತ್ತೀಚಿನ ದಿನಗಳಲ್ಲಿ ಮಳೆ ನಮಗೆ ಭಾಳ ಕೈ ಕೊಡ್ತಾ ಇದೆ, ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅಥವಾ ಬೇರೆ ಬೇರೆ ಕೆಲವೊಮ್ಮೆ ಮಳೆ ಅಧಿಕ ಆಗ್ಬೋದು, ಮಳೆ ಕಡಿಮೆ ಆಗ್ಬೋದು. ಈ ಇಂತಹ ಸಂದರ್ಭದಲ್ಲಿ ಬೆಳೆ ರೈತರಿಗೆ ಕೈ ಕೊಟ್ಟಾಗ ರೈತರಿಗೆ ಒಂದು ಮನೋಸ್ಥೈರ್ಯವನ್ನು ತುಂಬೋದಕ್ಕೆ ಮತ್ತು ರೈತರಿಗೆ ಆಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟೋದಕ್ಕೆ ಹೆಂಗೆ ನಾವು ನಮ್ಮ ಜೀವಕ್ಕೆ ಲೈಫ್ ಇನ್ಶೂರೆನ್ಸ್ ಅಂತೇಳಿ ಮಾಡಿಸ್ಕೋತೀವಿ, ಅದೇ ರೀತಿ ಬೆಳೆಗಳಿಗೂ ಸಹಿತ ವಿಮೆ ಮಾಡಿಸ್ತಕ್ಕಂಥ ಒಂದು ಪದ್ಧತಿ. ಇಲ್ಲಿ ಏನು ಅಂತೇಳಿ ಹೇಳಿದರೆ, ರೈತರು ವಿಮೆ ಕಟ್ಟುವಾಗ ಅದರದ್ದು ಏನು ವಿಮಾ ಮೊತ್ತ ಇರ್ತದೆ ಅದಕ್ಕೆ ಕೇವಲ 2% ಅನ್ನ ಪ್ರೀಮಿಯಂ ಕಟ್ತಾರೆ.
0: 2% ಮಾತ್ರ?
1: 2% ಮಾತ್ರ. ಇನ್ ಮಿಕ್ಕಿದ್ದನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಕ್ವಲ್ ಆಗಿ ಭರಿಸ್ತವೆ. ಹಂಗಾಗಿ ನಮ್ಮ ರಾಜ್ಯದಲ್ಲಿ ಈ ಯೋಜನೆಯನ್ನ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತೇಳಿ ಕರೀತಾರೆ. ಯಾಕಂದ್ರೆ 50% ಕಾಂಟ್ರಿಬ್ಯೂಷನ್ ರಾಜ್ಯ ಸರ್ಕಾರ ಕೂಡ ಇರೋದ್ರಿಂದ ಈ ಹೆಸರಿನಲ್ಲಿ ಅದನ್ನ ಕರೀತಾರೆ. ಇದು ಒಂದು ರೀತಿ ಒಂದು ಅಶ್ಯೂರೆನ್ಸ್ ಇದ್ದಂಗೆ ರೈತರಿಗೆ, ಎಂತ ಸಂದಿಗ್ಧ ಪರಿಸ್ಥಿತಿಯೊಳಗೆ ಬೆಳೆ ಏನಾದರೂ ಕೈ ಕೊಟ್ಟರೆ ಒಂದಷ್ಟು ಹಣ ವಿಮಾ ಕಂತಿನ ರೂಪದಲ್ಲಿ, ವಿಮಾ ಪರಿಹಾರದ ರೂಪದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಹಂಗಾಗಿ ರೈತರು ಇದನ್ನ, ನಮ್ಮ ಹಾಸನ ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಯನ್ನ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳ್ರಿ ಅಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೆ.
0: ಪ್ರತಿ ವರ್ಷವೂ ಕೂಡ ಮತ್ತೆ ಪ್ರತಿ ಹಂಗಾಮಿನಲ್ಲಿ ಅಧಿಸೂಚನೆಯನ್ನ ಮಾಡ್ತಿರುತ್ತಾರೆ, ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನ ಮಾಡಲಾಗುತ್ತೆ. ಈ ಸಾಲಿನ ಅಧಿಸೂಚನೆ ಆಗಿದೆಯಾ ಸರ್, ಮತ್ತೆ ಯಾವಾಗದಿಂದ ಇದು ಜಾರಿಯಾಗಿದೆ?
1: ಈಗ 12/6/2026 ಅಧಿಸೂಚನೆಯನ್ನ ಮಾಡಿದ್ದಾರೆ. ಇದು ನಮಗೆ 15 ನಮಗೂ ಕೂಡ ಕಮ್ಯುನಿಕೇಟ್ ಆಗಿದೆ. ಅಲ್ಲಿಂದ ನಾವು ಈಗ ರೈತರಿಗೆ ಬೆಳೆ ವಿಮೆ ಯೋಜನೆಯಡಿ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಸಹಕಾರಿಯಾಗೋ ರೀತಿಯಲ್ಲಿ ಒಬ್ಬ ಪ್ರೈವೇಟ್ ಪಾರ್ಟ್ನರ್, ಅಂದ್ರೆ ಈ ಕಂಪನಿ ಒಂದು ಅಂತೇಳಿ ಬೇಕಲ್ಲ, ಹಂಗೆ ನಮ್ಮ ಜಿಲ್ಲೆಗೆ ಆಯ್ಕೆ ಆಗಿರತಕ್ಕಂಥದ್ದು ಇಫ್ಕೋ ಟೋಕಿಯೋ ಜನರಲ್ ಇನ್ಸೂರೆನ್ಸ್ ಕಂಪನಿ ಅಂತೇಳಿ. ಇದು ಸರ್ಕಾರ ಸ್ವಾಮಿತ್ವದ ಒಂದು
0: ಸಂಸ್ಥೆ,
1: ಕಂಪನಿ. ಈ ಕಂಪನಿಯವರು ನಮಗೆ ಮುಂದೆ ಬಂದಿದ್ದಾರೆ, ಈ ಬೆಳೆ ವಿಮೆಯನ್ನು ಕಟ್ಟಿಸ್ಕೊಳ್ತಕ್ಕಂಥದ್ದು ಅದನ್ನ ಫೈನಲೈಸ್ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಅವ್ರದ್ದು ಕೂಡ ಇರ್ತದೆ. ಅವರ ಸಹಯೋಗದೊಂದಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದೇವೆ.
0: ಯಾವ್ಯಾವ ಬೆಳೆಗಳಿಗೆ ಮತ್ತು ಯಾವ್ಯಾವ ಹಂತದಲ್ಲಿ ಈ ಬೆಳೆ ವಿಮೆಯ ರಕ್ಷಣೆಯನ್ನು ನೀಡಲಾಗುತ್ತೆ?
1: ಓಕೆ, ಒಂದು ಈಗ ಅಧಿಸೂಚನೆಯನ್ನು ಮಾಡುವಾಗ ಕೆಲವು ಬೆಳೆಗಳನ್ನು ಅಧಿಸೂಚನೆ ಮಾಡ್ತಾರೆ, ಜೊತೆಗೆ ಕೆಲವು ಬೆಳೆಗಳನ್ನು, ಪ್ರಮುಖ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಸೂಚನೆ ಮಾಡ್ತಾರೆ, ಕೆಲವು ಬೆಳೆಗಳನ್ನು ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಮಾಡ್ತಾರೆ. ಇದಕ್ಕೆ ಏನು ಕ್ರೈಟೀರಿಯಾ ಅಂತೇಳಿ ಹೇಳಿದರೆ, ಯಾವುದೇ ಒಂದು ಪಂಚಾಯತಿನಲ್ಲಿ ಆ ಬೆಳೆ ಕನಿಷ್ಠ 50 ಹೆಕ್ಟೇರ್ ಪ್ರದೇಶದಲ್ಲಿ ಬಂದಿರಬೇಕು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವಾಗ ಏನ್ ಮಾಡ್ತಾರೆ, ಆ ಬೆಳೆಯನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅಧಿಸೂಚನೆ ಮಾಡ್ತಾರೆ. ಈಗ ಉದಾಹರಣೆಗೆ ಒಂದು ಹೋಬಳಿನಲ್ಲಿ ಒಂದು 7-8 ಪಂಚಾಯತಿ ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಅವು ಒಂದೇ 3-4 ಪಂಚಾಯತಿನಲ್ಲಿ 50 ಹೆಕ್ಟರ್ ದಾಟೋದಿಲ್ಲ, ಬಟ್ ಇಡೀ ಹೋಬಳಿನಲ್ಲಿ 125 ಹೆಕ್ಟರ್ ದಾಟುತ್ತೆ. ಒಂದ್ ವೇಳೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 50 ಹೆಕ್ಟರ್ ದಾಟಲಿಲ್ಲ ಅಂತ ಅಂದ್ರೂ ಹೋಬಳಿ ಮಟ್ಟದಲ್ಲಿ 125 ಹೆಕ್ಟರ್ ದಾಟಿದ್ರೆ ಆ ಪ್ರದೇಶ, ಆವರ್ಕೆ ಪ್ರದೇಶ, ಆವಾಗ ಹೋಬಳಿ ಮಟ್ಟದಲ್ಲಿ ಆ ಬೆಳೆಯನ್ನು ಅಧಿಸೂಚನೆ ಮಾಡ್ತೀವಿ. ಅಲ್ಲಿ ಅಧಿಸೂಚನೆಗೊಂಡಂತ ಬೆಳೆಗಳಿಗೆ ಹೋಬಳಿ ಮಟ್ಟದಲ್ಲಿ ಬೆಳೆ ವಿಮೆಯನ್ನ ಮಾಡಿಸೋದಕ್ಕೆ ಅವಕಾಶ ಇರ್ತದೆ.
0: ಹೀಗೆ ಆ ಒಂದು ಬೆಳೆ ವಿಮೆಯನ್ನು ನಿಗದಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಬೆಳೆಗಳ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಆಸಕ್ತಿದಾಯಕವಾದಂಥ ಸಂಗತಿಗಳು ಇದ್ದಾವೆ ಸರ್, ಅದು ಹೇಗೆ ಕಾರ್ಯಾಚರಿಸುತ್ತೆ, ಯಾವ ಸಂದರ್ಭದಲ್ಲಿ ನೆರವಾಗುತ್ತೆ ಅನ್ನುವಂಥದ್ದನ್ನು ಅದನ್ನು ಕೂಡ ಮಾತಾಡೋಣ. ನಮ್ಮ ಕೇಳುಗರು ಕರೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇನ್ನೊಂದಷ್ಟು ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ. ಮೊದಲ ಕರೆಯನ್ನು ಯಾರು ಮಾಡಿದಾರೆ ನೋಡೋಣ. ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ.
2: ನಮಸ್ತೆ ಸರ್, ನನ್ನ ಹೆಸರು ಸ್ವಾಮಿನಾಥ್ ಅಂತ.
0: ಸ್ವಾಮಿನಾಥ್ ಅವ್ರು ಎಲ್ಲಿಂದ
2: ಸರ್? ನಾನು ದೊಡ್ಡಗದ್ವಳ್ಳಿ ಸರ್.
0: ದೊಡ್ಡಗದ್ವಳ್ಳಿಯಿಂದ
2: ತಾಲೂಕು ಸಲಗಮ್ಮೆ ಹೋಬಳಿ ದೊಡ್ಡಗದ್ವಳ್ಳಿ.
0: ಮಾತಾಡಿ ಮಾತಾಡಿ ಸ್ವಾಮಿನಾಥ್.
2: ಸರ್, ಈಗ ಬೆಳೆ ವಿಮೆ ಬಗ್ಗೆ ಸರ್ಗೆ ನಮಸ್ಕಾರ ಸರ್.
1: ನಮಸ್ತೆ ನಮಸ್ತೆ ಸ್ವಾಮಿನಾಥ್ ಅವ್ರೆ, ನಮಸ್ತೆ
2: ಸರ್. ಇದು ಈಗ ಬೆಳೆ ವಿಮೆ ಬಗ್ಗೆ ನೀವು ಮಾತಾಡ್ತಿದ್ರಿ ಸರ್, ಆಕ್ಚುಲಿ ಈಗ ಸರ್ ಮಳೆ ಪ್ರಕೃತಿ ವಿಕೋಪ ಹೇಗಿದೆ ಅನ್ನೋದು ಗೊತ್ತಿದೆ.

0: ಏನಾಗ್ತಿದೆ ಅಂತಂದ್ರೆ, ಒಂದ್ ಕಡೆ ಭೂಮಿಲಿ ಭೂಮಿಗೆ ಮಳೆ ಆಗಿರುತ್ತೆ, ಮಳೆ ಬೆಳೆ ಬರುತ್ತೆ, ಮತ್ತೊಂದ್ ಕಡೆ ಪ್ರದೇಶಕ್ಕೆ ಮಳೆ ಇಲ್ಲ, ಬೆಳೆ ಬರಲ್ಲ. ಸೊ ಈಗ ರೈತರು ತಮ್ಮ ಹಣವನ್ನ ಕಟ್ಟಿದ್ರೆ ಸರ್, ಈ ವರ್ಷ ಅಂತೂ ಮೆಕ್ಕೆಜೋಳದ ಕತೆ ಅಲ್ಲೋಲ್ ಕಲ್ಲೋಲ್ ಆಗಿದೆ ಸರ್.
1: ನಿಮ್ಮ ಪ್ರಶ್ನೆ ಏನಿದೆ ನೇರವಾಗಿ ಕೇಳಿ ಸ್ವಾಮಿನಾಥ್
0: ಸರ್. ಯಾಕೆ ಕೇಳ್ತೀನಿ, ವಿಷಯನ ಪ್ರಸ್ತಾಪ ಮಾಡಿ ಕೇಳ್ತಿದ್ದೀನಿ ಸರ್. ಈಗ ಬೆಳೆ ವಿಮೆ
2: ಕಟ್ಟಿ ಇದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಾಡೋ ಬದಲು ಪ್ರತಿ ಗ್ರಾಮ ಮಟ್ಟದಲ್ಲೂ ಯಾಕೆ ಮಾಡಬಾರ್ದು ಅನ್ನೋದು ನಿಮ್ಮ ಪ್ರಶ್ನೆ.
0: ಮಾಡಬಾರ್ದು ಸರ್ ಅಲ್ವಾ? ಆತರ ಮಾಡಿ ಬೆಳೆ ವಿಮೆ ಕಟ್ಟಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಸುಮ್ನೆ ದುಡ್ಡು ಕಟ್ಟಿದ್ರೆ ಕಂಪನಿಗಳಿಗೆ ಲಾಭ ಆಗುತ್ತೆ, ಇವತ್ತು ರೈತರಿಗೆ ಲಾಭ ಇಲ್ಲ.
2: ಒಂದೇ ನಿಮಿಷ, ಎರಡು ವಿಷಯಕ್ಕೂ ಕೂಡ ಬರ್ತೇನೆ, ಯಾರಿಗೆ ಲಾಭ ಆಗ್ತದೆ ಮತ್ತೆ ಯಾಕೆ ಗ್ರಾಮ ಮಟ್ಟದಲ್ಲಿ ಮಾಡಬಾರದು ಅಂತ ಹೇಳಿ ಅಂತ. ಒಂದು ಗ್ರಾಮ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಈ ನಂಬರ್ ಆಫ್ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ತುಂಬಾ ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ ಒಂದು. ಎರಡನೇದು, ಇದು ನಿಮಗೆ ಗೊತ್ತಿರಲಿ, ಈ ಯೋಜನೆ ಪ್ರಾರಂಭ ಆದಾಗ ತಾಲೂಕು ಆಸ್ ಎ ಯೂನಿಟ್ ಮಾಡಿದ್ವಿ ನಾವು,
1: ತಾಲೂಕು ಮಟ್ಟದ
2: ಅಧಿಸೂಚನೆ ಆಗ್ತಾ ಇತ್ತು. ನಿಮಗೆ ಇದು ನೆನಪಿದ್ರೆ ನೆನ್ಪ್ ಮಾಡ್ಕೊಳ್ರಿ,
1: 2008
2: ಒಂದು 7-8 ವರ್ಷಗಳ ಹಿಂದೆ ತಾಲೂಕು ಮಟ್ಟದಲ್ಲಿ ಆಗೋದು, ಅದಾದ್ಮೇಲೆ ಹೋಬಳಿ ಮಟ್ಟಕ್ಕೆ ತಂದ್ರು, ಅದಾದ್ಮೇಲೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದಿದೆ. ಇದನ್ನ ಏನು ಅಂತ ಹೇಳಿದ್ರೆ, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಟೆಲಿಮೆಟ್ರಿಕ್ ರೈನ್ಗೇಜ್ ಸೆಂಟರ್ ನ ಹಾಕಿ ಆ ಗ್ರಾಮ ಪಂಚಾಯತಿ ಮಟ್ಟದಿಂದ ರೈನ್ ಎಷ್ಟಾಗ್ತದೆ ಅಂದ್ರೆ ರೈನ್ಫಾಲ್ ಎಷ್ಟಾಗ್ತದೆ, ಇದು ಆಟೋಮೆಟಿಕ್ ಆಗಿ ಒಂದು KSNDMC ಅಂತ ಹೇಳಿ ಒಂದು ಸಂಸ್ಥೆ ಇದೆ ಅಲ್ಲಿಗೆ ಹೋಗ್ತದೆ, ಅಲ್ಲಿಂದ ನಾವು ಆ ಡೇಟಾವನ್ನ ಇಟ್ಕೊಂಡು ನಾವು ಈ ಕೆಲಸವನ್ನ ಮಾಡ್ತೇವೆ.
0: ನಾನು ಅದನ್ನ ಒಪ್ಕೊಂತಿದ್ದೀನಿ ಸರ್. ಈಗ ಸರಿ, ರೈತರಿಗೆ ಏನಾಗ್ತಿದೆ ಅಂತಂದ್ರೆ ಪ್ರಕೃತಿ ತುಂಬಾ ವ್ಯತ್ಯಾಸ ಇರೋದ್ರಿಂದ, ಮಳೆಯ ಪ್ರಮಾಣದಲ್ಲೂ ಕೂಡ ಬಹಳ ವ್ಯತ್ಯಾಸ ಇರೋದ್ರಿಂದ, ಸೊ ನೀವು ಈಗ ನಿಮ್ಮಂತ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮೇಲೆ ಸರ್ಕಾರದವರಿಗೆ ಮಾಹಿತಿ ಕೊಟ್ಟರೆ,
2: ಈಗ ಅದೇ ಪಾಯಿಂಟ್ ಗೆ ಬರ್ತಾ ಇದ್ದೀನಿ,
0: ದುಡ್ಡು ಕಟ್ಟಿದ್ರೆ ಕಂಪನಿಗಳಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಒಂದು ಪೈಸಾ ಬರಲ್ಲ.
2: ಇಲ್ಲ, ಅದೇ ಪಾಯಿಂಟ್ ಗೆ ಬರ್ತಾ ಇದ್ದೇನೆ ಸ್ವಾಮಿನಾಥನ್. ಈಗ ಏನು ಅಂತ ಹೇಳಿದ್ರೆ, ಈಗ ತಾನೇ ಜಸ್ಟ್ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ ಒಂದು ಸಭೆಯನ್ನು ಮುಗಿಸ್ಕೊಂಡು ಬಂದಿದ್ದೇನೆ, ಇದೇ ವಿಷಯ ಪ್ರಸ್ತಾಪಕ್ಕೆ ಕೂಡ ಬಂತು, ಇದನ್ನ ಗ್ರಾಮ ಮಟ್ಟಕ್ಕೆ ಯಾಕೆ ಮಾಡಬಾರದು ಅಂತ. ಅದಕ್ಕೆ ಅದರದೇ ಆದ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದ್ದಾವೆ, ಅದನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಾರೆ. ಆದ್ರೆ ನೀವು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀರಿ, ಬಹಳ ಸಮಂಜಸವಾಗಿ ಇದೆ, ಇದರಿಂದ ಲಾಜಿಕ್ ಇದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇದೆ.
1: ಅನುಷ್ಠಾನ
2: ಅದೇ, ಕೆಲವು ಈ ನಂಬರ್ ಆಫ್ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ತುಂಬಾ ಜಾಸ್ತಿ ಆಗ್ತದೆ. ಆ ಬೇಸ್ ಅನ್ನ ನಾವು ಇಟ್ಕೊಂಡು ಏನಾದ್ರೂ ಮಾಡಬಹುದಾ ಅಂತೇಳಿ ಈಗಾಗಲೇ ಚಿಂತನೆ ನಡೆದಿದೆ ಗ್ರಾಮ ಮಟ್ಟದಲ್ಲಿ, ಇದನ್ನ ತರಬಹುದಾ ಅಂತೇಳಿ ಅಂತ.
0: ತರಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲನೇ ಆಗಲ್ಲ ಸರ್.
2: ಹೌದು, ಇದು ನಮ್ಗೆ ನಮ್ಮ ಗಮನದಲ್ಲಿ ಇದೆ ಒಂದು. ಆಮೇಲೆ ಇನ್ನೊಂದೇನಿದೆ, ಈ ಕಂಪನಿಗಳು ಲಾಭ ಮಾಡ್ಕೋತಾವೆ ಅನ್ನೋದು ಒಂದು ತಲೆಯಲ್ಲಿ ಕೂತ್ಬಿಟ್ಟಿದೆ ಎಲ್ಲರಿಗೂ, ರೈತರಿಗೂ
0: ಮತ್ತೊಬ್ಬರಿಗೂ.
1: ಸ್ವಾಮಿನಾಥ್ ಮಾತಾಡದ ಅಂತದನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡೋರು.
2: ಈಗ ಏನಾಗಿದೆ, ಕ್ರಾಪ್ ಇನ್ಸೂರೆನ್ಸ್ ಅನ್ನ ಕಪ್ ಅಂಡ್ ಕ್ಯಾಪ್ ಮೆಥಡ್ ಆಫ್ ಇನ್ಸೂರೆನ್ಸ್ ಅನ್ನು ಇದರಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ಏನು ಅಂತಂದ್ರೆ, ಏನು ರೈತರು ವಿಮಾ ಕಂತನ್ನ ಕಟ್ತಾರೆ ಮತ್ತು ಸರ್ಕಾರದಿಂದ ಏನು ಹಣವನ್ನ ಕೊಡ್ತಾರೆ, ಆ ಎರಡೂ ಹಣವನ್ನ ಸೇರಿಸಿ ಅದರ 80% ಹಣವನ್ನಾದರೂ ಅವರು ಜಮಾ ಮಾಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಅದಕ್ಕೆ 80% ಅಥವಾ 110% ಅಲ್ಲಿ ತನಕ ಏನು ಹಣ ಇದೆ ಅದನ್ನ ಕಂಪ್ನಿಯವರೇ ಭರಿಸ್ಬೇಕು, ಕೊಡ್ಲೇಬೇಕು ಕಂಪಲ್ಸರಿಯಾಗಿ. ಒಂದ್ ವೇಳೆ 110% ದಾಟಿದ್ರೆ ಅವಾಗ ಸರ್ಕಾರ ಮತ್ತೆ ಇಂಟರ್ಫೇರ್ ಆಗಿ ಅದಕ್ಕೆ ಬೇಕಾದಂತ ಹಣವನ್ನ ಕೊಡಬೇಕು ಅಂತ ಹೇಳಿ ಅಂತ. ಈಗ ಉದಾಹರಣೆಗೆ ನೀವು 2% ಕಟ್ತೀರಿ, ಅಂದ್ರೆ ವಿಮಾ ಮೊತ್ತದ 2% ನೀವು ಕಟ್ತೀರಿ. ನಾನು ಇದನ್ನ ನಿಮ್ಗೆ ಹೆಸರಿಗೆ ಸಂಬಂಧಪಟ್ಟಂತೆ ಬೇಕಾದ್ರೆ ಕ್ಲಾರಿಫೈ ಮಾಡ್ತೀನಿ. ಒಂದು ಬೆಳೆಗೆ ಇದು ಎಲ್ಲ ಬೆಳೆಗೂ ಬೇರೆ ಯಾವ ರೀತಿ ಆಗ್ತದೆ ನೀವು ಸ್ವಲ್ಪ ಯೋಚನೆ ಮಾಡಿ. ಹೆಸರಿನ ಒಟ್ಟು ವಿಮಾ ಮೊತ್ತ ಏನಿದೆ 39,700 ರೂಪಾಯಿ ಇದೆ, ಒಂದು ಅಂದಾಜು 40,000 ರೂಪಾಯಿ ಇದೆ ಅಂತ ಹೇಳಿ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡ್ತೀರಿ ನೀವು, 800 ರೂಪಾಯಿ ಕಟ್ತೀರಿ. ಆದ್ರೆ ಇನ್ಸೂರೆನ್ಸ್ ಅನ್ನ ಬಿಡ್ ಮಾಡಿದಾಗ ಈ ಕೆಲವು ಕಂಪ್ನಿಯವರು ನಾನು ಹೆಸರು ವಿಮಾವನ್ನ ನಾನು ನಡೆಸ್ಕೊಡ್ಬೇಕು ಈ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಸುಮಾರು ಒಂದು ಉದಾಹರಣೆ ಕೊಡೋ ಮುಖಾಂತರ ಹೇಳ್ತಾ ಇದ್ರೆ 18% ಬೇಕಾಗುತ್ತೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ. ಆ 18% ಅಲ್ಲಿ 2% ರೈತರು ಕಟ್ತಾರೆ, ಇನ್ನು 16% ಉಳಿತು. ಆ 8% ಕೇಂದ್ರ ಸರ್ಕಾರ ಭರಿಸುತ್ತೆ ಮತ್ತು 8% ರಾಜ್ಯ ಸರ್ಕಾರ ಭರಿಸುತ್ತೆ. ಅದೇ ಆ ಹಣ ಅಷ್ಟು ಹಣದ 80% ಅನ್ನಾದ್ರೂ ರೈತರಿಗೆ ವಾಪಸ್ ಕೊಡಬೇಕು ಅನ್ನೋದು ಕಪ್ ಅಂಡ್ ಕ್ಯಾಪ್ ಮೆಥಡ್ನ ವಿಶಿಷ್ಟ. ಓಕೆ, ಹಂಗಾಗಿ ರೈತರ ಹಣನೇ ನಾನು ಒಪ್ತೀನಿ, ಅದು ಯಾವುದೇ ಹಣ ಆಗಿತ್ತು ಅಂತ ಹೇಳಿದ್ರೆ ಸರ್ಕಾರದ ಹಣ, ಜನಸಾಮಾನ್ಯರದೇ ಹಣ ಅದು. ಹಂಗಾಗಿ ಆ 80% ಅಥವಾ ಅಪ್ ಟು

0: 110% ತನಕನು ಕಂಪ್ನಿನೇ ಭರಿಸ್ಬೇಕಂತ. ಒಂದು ವೇಳೆ 110% ದಾಟಿದ್ರೆ ಅಲ್ಲಿ ಮತ್ತೆ ಸರ್ಕಾರ ಇಂಟರ್ಫೇರ್ ಆಗಿ ಅದನ್ನ ಭರಿಸ್ಬೇಕು ಅಂತ ಹೇಳಿ ಒಂದು ಕಂಡೀಷನ್ ಇರ್ತದೆ.
1: ಓಕೆ ಸರ್, ನನ್ನ ಇದೇನ್ ಸರ್ ಅಂತಂದ್ರೆ ಸರ್, ಮಳೆ ತುಂಬಾ ವ್ಯತ್ಯಾಸದಿಂದ ಒಂದು ಪಂಚಾಯತಿ ಅಂದ್ರೆ 25 ಹಳ್ಳಿಗಳು ಬರುತ್ತೆ ಸರ್. ಒಂದ್ ಹಳ್ಳಿಯಿಂದ ಹಳ್ಳಿಗೆ 10 ಕಿಲೋಮೀಟರ್ ವ್ಯಾಪ್ತಿ ದೂರ ಇರುತ್ತೆ ಸರ್. ಹಾಗಾಗಿ ಇದು ನಾವು ಯಾವ್ದೇ ಹೋಬಳಿ ಯಾವ್ದೇ ತಾಲೂಕ್ ತಗೊಂಡ್ರು ಕೂಡ ಒಂದು 50% ಬೆಳೆ ನಾಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಒಬ್ಬ ರೈತನಿಗೂ ಇದು ಅನುಕೂಲ ಆಗಲ್ಲ ಸರ್. ಅಂದ್ರೆ ನಾನು ಹೇಳ್ತಿದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿ ತಗೊಂಡ್ರೆ, ನೀವು ಈಗ ಸಲಹೆ ಕೊಟ್ಟಲ್ಲ ಸರ್, ಹಾಗೆ ಒಂದು ಗ್ರಾಮಕ್ಕೆ ತಂದ್ರೆ ಆಗ ಅನುಕೂಲ ಆಗೋದ್ರಲ್ಲಿ ಇದೆ ಸರ್. ಇಲ್ಲ ಅಂದ್ರೆ ಸುಮ್ನೆ ಕಟ್ಟಿದ್ದು ವ್ಯರ್ಥ ಅನ್ನೋದು ಒಂದು ಸರ್.
0: ಈಗ ನಿಮ್ಗೆ ಇದರಲ್ಲಿ ಲೋಕಲೈಸ್ಡ್ ಕೆಲಾಮಿಟಿ ಅನ್ನೋ ಶಬ್ದ
1: ಅವಕಾಶ ಇದೆಯಾ?
0: ಈಗ ಲೋಕಲೈಸ್ಡ್ ಕೆಲಾಮಿಟಿ ಅನ್ನೋದು ಒಂದು ಕೂಡ ಇರ್ತದೆ ಇನ್ಸೂರೆನ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮ್ಗೆ?
1: ಅಲ್ಲ ಸರ್, ಅದನ್ನೇ ನಾನು ಕೇಳ್ತಿರೋದು.
0: ಇದು ಏನು ಅಂತ ಹೇಳಿದ್ರೆ, ಈ ಅಧಿಸೂಚಿತ ಪ್ರದೇಶದಲ್ಲಿ ಪೂರ್ತಿ ಹಾಳಾಗ್ದಲೇ ಇದ್ರು ಶೇಕಡ 25% ನಲ್ಲಿ ಏನಾದರೂ ಆಯ್ತು ಅಂತೇಳಿ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ, ದೆನ್ ಇಟ್ ಕಮ್ಸ್ ಅಂಡರ್ ಲೋಕಲೈಸ್ಡ್ ಕೆಲಾಮಿಟಿ ಅಂತೇಳಿ. ಅಂದ್ರೆ ಈ ಒಂದು ಏನು ಅಂತ ಹೇಳಿದ್ರೆ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಆಗಿದೆಯಪ್ಪ, ಇಡೀ ಗ್ರಾಮ ಪಂಚಾಯತಿಗೆ ಏನಾಗಿದೆಯೋ ಗೊತ್ತಿಲ್ಲ, ನಮ್ಮ ಹಳ್ಳಿಗೆ ಹಾಳಾಗಿದೆ ಅಂತ ಸಮಯದಲ್ಲಿ ಅಂಡರ್ ಲೋಕಲೈಸ್ಡ್ ಕೆಲಾಮಿಟಿ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಯಾವ್ದೋ ಒಂದ್ ದಿವಸ ವಿಚಿತ್ರ ಮಳೆ ಬಂದು ನಿಮ್ಮ ಜಮೀನು ಅಥವಾ ನಿಮ್ಮ ಊರಿನಲ್ಲಿ ಮಾತ್ರ ಹಾಳಾಯ್ತು ಅಂತ ಹೊತ್ತಿನಲ್ಲಿ, ಹಂಗಾದಂತ 72 ಗಂಟೆ ಒಳಗೆ ನೀವು ವಿಮಾ ಕಂಪನಿಗೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕು.
1: ಪ್ರಕೃತಿ ವಿಕೋಪ,
0: ಪ್ರಕೃತಿ ಲೋಕಲೈಸ್ಡ್ ಕೆಲಾಮಿಟಿ ಅಂತ ಹೇಳಿ ಹೇಳ್ತಾರೆ, ಪ್ರಕೃತಿ ವಿಕೋಪನೆ. ಎಸ್, ಆ ತರದ ಸಮಯದನ್ನು ಈ ಲೋಕಲೈಸ್ಡ್ ಕೆಲಾಮಿಟಿನೂ ಕೂಡ ಇದರಲ್ಲಿ ಕವರ್ ಆಗೋದ್ರಿಂದ ಎಂಟೈರ್ ಗ್ರಾಮ ಪಂಚಾಯತಿನೇಗೆ ನಷ್ಟ ಆಗ್ಬೇಕು ಅಂತೇಳಿ ಕಾಯಬೇಕು ಅಂತೇಳಿ ಏನಿಲ್ಲ. ಇದನ್ನು ಕೂಡ ತಾವು ಬಳಕೆ ಮಾಡ್ಕೋಬಹುದು. ಓಕೆ,
2: ಧನ್ಯವಾದ ಸ್ವಾಮಿನಾಥ್ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಏನ್ ಹೇಳಿ ಮುಂದಿನ ಕರೆಗೆ ಹೋಗ್ತೇವೆ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕೃಷಿ ತರಂಗ, ಕಿಸಾನ್ ವಾಣಿ ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೂ ಕೃಷಿ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನವನ್ನ ಕುರಿತು ನಾವು ನೇರ ಫೋನಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲಿಕ್ಕೆ ನಮಗೆ ದೂರವಾಣಿ ಕರೆಗಳನ್ನು ಮಾಡಬೇಕಾಗುತ್ತೆ. ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ, 246-289 ಮತ್ತೊಂದು ಸಂಖ್ಯೆ 245-258. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ, 246-289 ಮತ್ತೊಂದು ಸಂಖ್ಯೆ 245-258. STD ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ತಾವು ನೇರವಾಗಿ ನಮ್ಮ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗೆ ಮಾತನಾಡಬಹುದು. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ, ಕರೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಾಸ ಆಯಿತು, ಅದು ನಮಗೆ ಸಂಪರ್ಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರೆಗಳನ್ನು ಮಾಡಿ ನಿಮ್ಮ ಕರೆಗಳನ್ನು ಸ್ವೀಕರಿಸಲಾಗುತ್ತೆ. ಈ ಒಂದು ಈ ಸಾರಿ ಏನು ಅಧಿಸೂಚನೆ ಆಗಿದೆಯ ಸರ್, ಇದಕ್ಕೆ ಅವರು ನೋಂದಣಿಯನ್ನು ಮಾಡಿಕೊಳ್ಳಿಕ್ಕೆ ಕಡೆಯ ದಿವಸ ಯಾವತ್ತು?
0: ಈಗ ಕೆಲವು ಬೆಳೆಗಳಿಗೆ ಕೆಲವೊಂದು ಸಮಯ ನಿಗದಿ
2: ಮಾಡಿದ್ದಾರೆ.
0: ಉದಾಹರಣೆಗೆ ಪೂರ್ವ ಮುಂಗಾರು ಬೆಳೆಗಳಿಗೆ ಕೆಲವು, ಅಂದ್ರೆ ಹೆಸರಿಗೆ ಸಂಬಂಧಪಟ್ಟಂತೆ ಮತ್ತು ಉದ್ದಿಗೆ ಸಂಬಂಧಪಟ್ಟಂತೆ ಜೂನ್ 30 ಅಂದ್ರೆ ಇವತ್ತೇ ಕಡೆ ದಿನ ಇತ್ತು. ಇನ್ನ ಮಿಕ್ಕಂತೆ ಅಲಸಂದೆಗೆ ಜುಲೈ 15 ಲಾಸ್ಟ್ ಡೇಟ್ ಇದೆ.
2: ಒಂದು ಕರೆ ಇದೆ, ಇನ್ನೊಂದು ಕರೆ ಇದೆ. ನಮಸ್ತೆ, ನಮಸ್ತೆ, ಮಾತನಾಡಿ. ಏನೋ ಒಂದಷ್ಟು ವ್ಯತ್ಯಾಸ ಆಗ್ತಾ ಇದೆ ಕರೆನಲ್ಲಿ, ಹಾಗಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮುಂದುವರಿಸಿ ಸರ್.
0: ಅಲಸಂದೆಗೆ, ಹತ್ತಿಗೆ, ಟೊಮೆಟೊ, ಆಲೂಗಡ್ಡೆ ನೀರಾವರಿ, ಆಲೂಗಡ್ಡೆ ಮಳೆ ಆಶ್ರಿತ. ಈಗ ಆಲೂಗಡ್ಡೆಗೆ 31 ತನಕ ಟೈಮ್ ಇದೆ.
2: ನಮಸ್ತೆ,
3: ನಮಸ್ತೆ,
2: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ಸಕಲೇಶ್ಪುರದ ಎಬ್ಸಾಲೆಯಿಂದ ಭರತ್ ಗೌಡ ಅಂತ.
2: ಭರತ್ ಗೌಡ್ರೆ, ಮಾತಾಡಿ, ಏನಿದೆ ಸಮಸ್ಯೆ ಹೇಳಿ.
3: ಅದೇ ಸಮಸ್ಯೆ, ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಅವರ ಪಾಯಿಂಟ್ಸ್ ಎಲ್ಲ ಪಕ್ಕ ಪರ್ಫೆಕ್ಟ್ ಆಗಿತ್ತು.
2: ನಿಮ್ದೇನಿದೆ ಹೇಳಿ.
3: ಅದೇ ಲಾಸ್ಟ್ ಇಯರ್ ನಾವು ಬೆಳೆ ನಮ್ಮ ಕಾಫಿ ಮತ್ತೆ ಅಡಿಕೆ ಎಲ್ಲ ಕಟ್ಟಿದ್ವಿ.
2: ಕಾಫಿಗೆ ಇಲ್ಲ ಅನ್ಸುತ್ತೆ,
0: ಅಲ್ಲ ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಬೇರೆ ಬರ್ತದೆ.
2: ಕಾಳ್ಮೆಣಸು ಕಾಫಿಗಿಲ್ಲ, ಕಾಳ್ಮೆಣಸಿಗಿದೆ.
3: ಕಾಳ್ಮೆಣಸು ಅದೇನೆ, ಅದು ಅದೇ ಅವ್ರು ಹೇಳಂಗೆ ವಿಮಾ ಕಂಪನಿಗಳದ್ದು ತುಂಬಾ ಮೋಸ ನಡೀತಿದೆ.
0: ಇಲ್ಲ, ಈಗ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಅಲ್ಲಿ ವೆದರ್ ಪ್ಯಾರಾಮೀಟರ್ಸ್ ನಂತೂ ಚೇಂಜ್ ಮಾಡೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ರೈನ್ಫಾಲ್ ಆಗಲಿ, ಟೆಂಪರೇಚರ್ ಆಗಲಿ, ರಿಲೇಟಿವ್ ಹ್ಯೂಮಿಡಿಟಿ ಆಗಲಿ, ವಿಂಡ್ ಸ್ಪೀಡ್ ಆಗಲಿ, ಇದೆಲ್ಲವೂ ಬೇರೆ ಇದರಲ್ಲಿ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗೋದ್ರಿಂದ ಆ ಬೇಸ್ಡ್ ಮೇಲೆ ನಿಮಗೆ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಸಿಗ್ತದೆ. ಇದು ಇವತ್ತು ನಾನು

0: ಇರೋದು
1: ಕೃಷಿ ಬೆಳೆಗಳಿಗೆ,
0: ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ತಾವು
2: ಅದು
1: ತೋಟಗಾರಿಕೆ ಇಲಾಖೆಯವರು ಅದನ್ನ ನಿರ್ವಹಣೆ ಮಾಡ್ತಾರೆ. ಭರತ್ ಗೌಡ್ರೆ, ಮುಂದಿನ ವಾರದಲ್ಲಿ ಮತ್ತೆ ಅವ್ರನ್ನ ಕರೆದು ಮಾತಾಡೋ ಕಾರ್ಯಕ್ರಮ ಇದೆ, ಆ ಸಂದರ್ಭದಲ್ಲಿ ಮಾತಾಡಬಹುದು ಅಥವಾ ನೀವು ತೋಟಗಾರಿಕೆ ಇಲಾಖೆ ಸಮೀಪದ ತೋಟಗಾರಿಕೆ ಇಲಾಖೆಯನ್ನು ಕೂಡ ಸಂಪರ್ಕವನ್ನ ಮಾಡಬಹುದು.
2: ನಿನ್ನೆ ನಮ್ಮ ತಂದೆ ಹೋಗಿ ಕಟ್ ಬಂದಿದ್ದಾರೆ.
1: ಈ ವರ್ಷ ಕಟ್ಟಿದ್ದಾರೆ.
2: ಸುಮ್ಮನೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಅಂತ.
1: ದುಡ್ಡು ವೇಸ್ಟ್ ಅಂತ ಅಲ್ಲ,
2: ಇದು ಇನ್ನೇನು ರೈತರುಗಳಿಗೆ ಮೋಸನೆ ಮಾಡ್ಕೊಂಡು ಎಲ್ಲ ಬದುಕ್ತಿರೋದಲ್ವ.
1: ಅಲ್ಲ, ಈಗ ಅದು ಹೇಗೆ ಅಂತ ಅಂದ್ರೆ ಜನರಲೈಸ್ ಮಾಡಿ ಮಾತಾಡಬೇಡಿ ನೀವು. ತುಂಬಾ ಜನಕ್ಕೆ ಅನುಕೂಲವೂ ಕೂಡ ಆಗಿದೆ ಸರ್. ಕಳೆದ ಸಾಲಿನಿಂದ ಅಂಕಿ ಅಂಶ ಏನಾದ್ರೂ ಹೇಳಿದ್ರೆ
0: ನಾನು ನಿಮಗೆ ನೀಟಾಗಿ ಅಂಕಿ ಅಂಶಗಳನ್ನ ಹೇಳ್ತೇನೆ. ನಾವು ನಮ್ಮ ಜಿಲ್ಲೆನಲ್ಲಿ ಸಾಮಾನ್ಯವಾಗಿ ಒಂದು 3 ಕೋಟಿ ಅಥವಾ 3.5 ಕೋಟಿ ಇಷ್ಟು ಇನ್ಸೂರೆನ್ಸ್ ಪ್ರೀಮಿಯಂ ಹಣವನ್ನು ತುಂಬುತ್ತೇವೆ. ಈಗ 2021-22 ಸಾಲಿನಲ್ಲಿ ನಮಗೆ 26.25 ಕೋಟಿ
1: ಹಣ ಬಂದಿದೆ.
0: ಬೆಳೆ ಪರಿಹಾರದ ರೂಪದಲ್ಲಿ ವಿಮಾ ಪರಿಹಾರ ಬಂದಿದೆ
1: ಕೃಷಿಕರಿಗೆ.
0: ಬಂದಿರತಕ್ಕಂಥ ಹಣ 2022-23 ಸಾಲಿನಲ್ಲಿ 34.98 ಕೋಟಿ ಬಂದಿದೆ. 23-24 19.54 ಕೋಟಿ ಬಂದಿದೆ. 24-25 26.89 ಕೋಟಿ ಬಂದಿದೆ. ಹಂಗಾಗಿ ಕಟ್ಟತಕ್ಕಂತ ಹಣ ಅರೌಂಡ್ 1.5-4 ಕೋಟಿ ಪ್ರೀಮಿಯಂ ಅಷ್ಟು ಇದ್ರೂ ಸಹಿತ ಹಣ ಬಂದಿದೆ. ಹಣ ಬಂದೇ ಇಲ್ಲ ಅಂತೇಳಿ ನಾವು ಹೇಳಕ್ಕೆ ಬರೋದಿಲ್ಲ.
1: ಏನಂದ್ರೆ ಬೇರೆಯವ್ರಿಗೆ ಬಂದಿದ್ದು ಗೊತ್ತಾಗಲ್ಲ ಸರ್.
2: ಇವರಿಗೆ ಹೇಳ್ತೀರಿ ನೀವು, ಆಯ್ತು ಸ್ಟ್ಯಾಟ್ಸ್ ಹೇಳ್ತೀರಿ ನೀವು ಗೊತ್ತಾಯ್ತು. ಬಟ್ ಆದ್ರೂ ಮೋಸ ಮಾಡಕ್ಕೆ ಸಿಕ್ಕದೇ ರೈತರುಗಳಲ್ವಾ, ಏನ್ ಮಾಡಕ್ಕಾಗತ್ತೆ ಹೇಳಿ. ಇನ್ಯಾರು ತಲೆ ಮೇಲೆ ಕೇಳಿಸ್ಕೊಳ್ಳೋ ನಾವೇ ತಾನೆ ರೈತರುಗಳು.
1: ಅಷ್ಟೊಂದು ಅಸಹಾಯಕರಾಗ್ಬೇಡಿ ಭರತ್ ಗೌಡ್ರೆ, ಅಷ್ಟೊಂದು ಅಸಹಾಯಕರಾಗ್ಬೇಡಿ.
0: ಈ ಮಾತಿಂದ ನಿಮ್ಮನ್ನ ಹೊರಗೆ ಬರ್ಸ್ಬೇಕು ಅನ್ನೋದೇ ಪ್ರಮುಖ ಉದ್ದೇಶ ನಮ್ದು.
2: ಇಲ್ಲ ಸರ್, ನೀವ್ ಹೇಳ್ತೀರ ಅಷ್ಟೇ. ನಾವು ಪ್ಲಾಂಟ್ಗಳು ತಡ್ಕೊಳ್ತೀವಿ ಪಾಪ, ಬಡಬಗ್ರೆಯಲ್ಲಿ ಹೋಗ್ತೀರ ಹೇಳಿ.
0: ಅಲ್ಲ, ಈಗ ಈಗ ಪ್ಲಾಂಟರ್ಸ್ ಆಗ್ಲಿ ಅಥವಾ ಸಣ್ಣ
1: ರೈತರೇ
2: ಪರಿಗಣನೆ ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ. ಪ್ಲಾಂಟರ್ ಅಂದ್ರೆ ಪ್ಲಾಂಟರ್ ದೊರೆಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ. ಸ್ಥಿತಿ ನಮಗ್ ಮಾತ್ರ ಗೊತ್ತು. ಎಸಿ ರೂಮಲ್ಲಿ ಕೂತ್ಕೊಂಡು ಆಫೀಸರ್ಸ್ ಅಷ್ಟೇನೆ, ಇಲ್ಲಿ ಬಂದ್ ಒಳಗಡೆ ಫೀಲ್ಡ್ ವರ್ಕ್ ಮಾಡೋ ನಾವು.
0: ಅದ ಅರ್ಥ ಆಗ್ತದೆ.
2: ಬಂದ್ ನೋಡಿ ಕಾಟಿ ಕಾಟಿ ಅಂದ್ರೆ ಕಾಡೆಮ್ಮೆ, ಆನೆಗಲಾಟಿ ಅಪ್ಪ.
1: ಇಲ್ಲ,
2: ಮಧ್ಯ ಸಿಕ್ಬಿಟ್ರೆ ಮಳೆಗಾಲದ ಟೈಮ್ ಅಲ್ಲಿ ಬೆಳೆ ವಿಮೆ ಸಿಕ್ಬಿಟ್ರೆ ಏನೋ ಒಂಚೂರು ಬದುಕೋದು ಅಂತ ಆಸೆ ಇರುತ್ತೆ. ನಂಗಲ್ಲ ಬಿಡಿ, ಬೇರೆದ್ ಇರುತ್ತೆ.
1: ಅದೇ ಸಿಗ್ತಾ ಇದೆ, ಅದನ್ನ ಹೇಳಿದ್ರು. ಈಗ ಅದನ್ನ ಅಂಕಿಅಂಶಗಳ ಮೂಲಕ ಹೇಳಿದ್ರು ನಮ್ಮ ಜಂಟಿ ನಿರ್ದೇಶಕರು, ಅಂಕಿಅಂಶಗಳ ಮೂಲಕ ಹೇಳಿದ್ದಾರೆ. ಬರ್ತಾ ಇದೆ ಸರ್, ಪ್ರತಿ ವರ್ಷನೂ ಕೂಡ ಬರ್ತಾ ಇದೆ ಈಗ ಸರ್ಕಾರ ಅಂಕಿಅಂಶಗಳನ್ನ.
0: ಆದ್ರೆ ಈ ವರ್ಷ ನಾವು ಪ್ರಮುಖವಾಗಿ ಇನ್ನೂ ಈ ಸಂಖ್ಯೆಯನ್ನ ಎನ್ರೋಲ್ಮೆಂಟ್ನ ಜಾಸ್ತಿ ಮಾಡಿಸ್ಬೇಕು ಅಂತ ಇದ್ದೇವೆ. ಗೊತ್ತಿದೆ ಮಳೆ ಕಡಿಮೆ ಇದೆ, ಮತ್ತೆ ಆಗಸ್ಟ್ ನಿಂದ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಪ್ರಿಡಿಕ್ಷನ್ ಕೂಡ ಇದೆ. ಈ ಹಿನ್ನೆಲೆ ಒಳಗೆ ಸ್ವಲ್ಪ ಎನ್ರೋಲ್ಮೆಂಟ್ನ ಜಾಸ್ತಿ ಮಾಡಿಸ್ಬೇಕು ಅನ್ನೋ ಇದರಲ್ಲಿ ಇದ್ದೇವೆ.
1: ಇದುವರೆಗೆ ಎಷ್ಟು ಆಗಿದೆ ಸರ್?
0: ಇದುವರೆಗೂ ಈಗ ಪ್ರಾರಂಭ ಆಗಿದೆ, ಒಂದು 3-4 ದಿವಸ ಪ್ರಾರಂಭ ಆಗಿದೆ. ಒಂದು 3,000 ಜನ ರೈತರಷ್ಟೇ ಇಲ್ಲಿವರೆಗೂ 3,600 ಜನ
1: ನೋಂದಣಿಯನ್ನು
0: ಮಾಡಿಕೊಂಡಿದ್ದಾರೆ. ಈ ಸಂಖ್ಯೆ ಹೆಚ್ಚಾಗಬೇಕು. ಜಿಲ್ಲಾಧಿಕಾರಿಗಳು ಕೂಡ ಅದೇ ಸೂಚನೆಯನ್ನ ಕೊಡ್ತಾ ಇದ್ರು, ದಯವಿಟ್ಟು ಇದನ್ನ ಅಟ್ಲೀಸ್ಟ್ 1-2 ಲಕ್ಷಕ್ಕಾದ್ರೂ ಮುಟ್ಟಿಸ್ಬೇಕು ಅಂತ ಹೇಳಿ. ಅಂತ ನಮ್ಮ ಜಿಲ್ಲೆನಲ್ಲಿ ಮ್ಯಾಕ್ಸಿಮಮ್ 1,20,000 ತನಕ ಮಾಡಿಸಿದ್ದಾರೆ. ಈ ಸಂಖ್ಯೆ ಈ ವರ್ಷ ಕಡೇ ಪಕ್ಷ 2-2.5 ಲಕ್ಷಕ್ಕೆ ಮುಟ್ಟಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಈ ಸಲ ಕೆಲಸ ಮಾಡ್ತಾ ಇದ್ದೆ.
1: ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ನಮಸ್ತೆ, ಮಾತನಾಡಿ.
3: ಸರ್ ನಮಸ್ಕಾರ. ಸರ್
1: ನಮಸ್ತೆ, ನಿಮ್ಮ ಹೆಸರೇಳಿ ಮಾತನಾಡಿ.
3: ಸರ್ ನನ್ನ ಹೆಸರು ಶಿವರಾಜು ಅಂತ ಸರ್, ಚಂದ್ರಪಟ್ಟಣದಿಂದ.
1: ಶಿವರಾಜು, ಚಂದ್ರರಾಯಪಟ್ಟಣ. ಯಾವ ಊರು ಚಂದ್ರಪಟ್ಟಣದಲ್ಲಿ?
3: ಚಂದ್ರಪಟ್ಟಣದ ಹತ್ರ ಕಾಶಿನಹಳ್ಳಿ ಸರ್.
1: ಮಾತಾಡಿ.
3: ದಂಡಿಗಳಿ ಒಬ್ಳಿ.
1: ಮಾತಾಡಿ ಮಾತಾಡಿ.
3: ಸರ್ ನಮಸ್ಕಾರ. ಸರ್
0: ನಮಸ್ತೆ ನಮಸ್ತೆ ಹೇಳ್ರಿ.
1: ಶಿವರಾಜು,
3: ಏನಿಲ್ಲ, ಎರಡು ಮಾಹಿತಿ ಸರ್. ಒಂದೇದು ಏನಂತಂದ್ರೆ, ಈಗ ಕಳೆ ಸಮಸ್ಯೆ ಇದೆಯಲ್ಲ ಸರ್, ಅದು ಬೆಳೆ ಸಮೀಕ್ಷೆ ಮಾಡುವಂತ ಸಮಯದಲ್ಲಿ ನಮ್ಗೆ ರೈತರಿಗೆ ಫೋಟೋ ಹೊಡೆಯೋ ಟೈಮಲ್ಲಿ ಬೆಳೆ ಸಮೀಕ್ಷೆ ಮಾಡುವಾಗ, ಈಗ ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ಬೆಳೆ ಸಮೀಕ್ಷೆನ ಮಾಡ್ತೀರ, ಆವಾಗ ನಾವು ಬೆಳೆ ವಿಮೆಯನ್ನ ಕಟ್ಟಿದ್ದೆ. ಈ ಬೆಳೆ ಇರೋದಕ್ಕೂ ಬೆಳೆ ಸಮೀಕ್ಷೆ ಸಮೀಕ್ಷೆ ಆಗಿರೋದಕ್ಕೂ ಒಂದಕ್ಕೊಂದು ಟ್ಯಾಲಿ ಬರ್ತಿಲ್ಲ ಸರ್. ಈಗ ಬೆಳೆ ಸಮೀಕ್ಷೆನ ಮಾರ್ಚ್ ಅಲ್ಲೇ ಮಾಡೋದ್ರಿಂದ ಆ ಟೈಮಲ್ಲಿ ನಮ್ ಕಡೆ ಉಳುಮೆನೆ ಮಾಡಿರಲ್ಲ ಸರ್, ಮಳೆ ಆಗಿರಲ್ಲ.
0: ಇಲ್ಲ, ಈಗ ಬೆಳೆ ಸಮೀಕ್ಷೆ 3 ಹಂತದಲ್ಲಿ ಆಗ್ತಕ್ಕಂಥದ್ದು.
1: ವರ್ಷದಲ್ಲಿ 3 ಸಲ
0: ಮಾರ್ಚಲ್ಲಿ ಮಾಡ್ತಕ್ಕಂಥದ್ದು, ಅದು ಬೇಸಿಗೆ ಹಂಗಾಮಿನ ಬೆಳೆ ಸಮೀಕ್ಷೆ ಇದ್ರೆ ಕ್ರಾಪ್ ಇದೆ ಅಂತೇಳಿ ಮಾಡ್ಕೋತಾರೆ. ನಮ್ಮ ಜಿಲ್ಲೆನಲ್ಲಿ ಬೇಸಿಗೆ ಪ್ರಮುಖವಾದ ಹಂಗಾಮ್ ಅಲ್ಲವೇ ಅಲ್ಲ. ಹಂಗಾಗಿ ಅಲ್ಲಿ ನಮಗೊಂದು 10,000 ಪ್ಲಾಟ್

0: ಸಿಗ್ಬೋದು. ನಮಗೆ ಪ್ರಮುಖವಾದ ಹಂಗಾಮು ಅಂತಂದ್ರೆ ಈಗ
1: ಮುಂಗಾರು.
0: ಮುಂಗಾರು 15,51,000 ಪ್ಲಾಟ್ಗಳನ್ನ ನಾವು ಈ ಸರಿ ಬೆಳೆ ಸಮೀಕ್ಷೆ ಮಾಡಬೇಕಾಗುತ್ತೆ ಪ್ರತಿ ವರ್ಷನು. ಹಂಗಾಗಿ ಅದೇ ಬೇರೆ ಇದೇ ಬೇರೆ. ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ.
2: ಈಗ ಬೆಳೆ ಈಗ ಬೆಳೆ ದರ್ಶಕ ಆಪ್ನಲ್ಲಿ ಸರ್ ಬೆಳೆದ ಇನ್ನೊಂದು ಇದ್ ಮಾಡಕ್ ಮಾಡಿರ್ತೀವಲ್ಲ ಸರ್,
0: ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ
2: ಹಾಕೋ ಸಮಯದಲ್ಲಿ. ಈಗ ನಾವು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಾಗ ಈ ಬೆಳೆ ಸಮೀಕ್ಷೆ ಮಾಡಿರೋದು ಮಾರ್ಚ್ ಇಂದ ಆಗಿರೋದ್ರಿಂದ ತುಂಬಾ ರೈತರು ನಿಂತಿರ್ತಾರೆ ಸರ್.
0: ಇಲ್ಲ ಇಲ್ಲ, ನೀವು ಮತ್ತೆ ಕನ್ಫ್ಯೂಸ್ ಆಗ್ತಾ ಇದ್ದೀರಿ. ಮಾರ್ಚ್ ನೊಳಗೆ ನಮಗೆ ಪ್ಲಾಟ್ಸೇ ಬರೋದಿಲ್ಲ, ರೈತರು ಅಲ್ಲಿ ಬರೋದು ಇಲ್ಲ ಒಂದು. ಆಮೇಲೆ ನೀವು ಅಬ್ಜೆಕ್ಷನ್ ಹಾಕೋಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು ಅಂತಾನು ಏನಿಲ್ಲ. ನಿಮ್ದು ಟೇಬಲ್ ಟಾಪ್ ವರ್ಕ್ ಇದು, ನೀವು ನಿಮ್ಮ ಮೊಬೈಲ್ನಲ್ಲೇ ಬೆಳೆ ದರ್ಶಕ ಆಪನ್ನು ಯೂಸ್ ಮಾಡಿಕೊಂಡು ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮಗೆ ಸಹಮತಿ ಇಲ್ಲ ಅಂತೇಳಿ ಹೇಳಿದರೆ ಮಾಡಿದ್ದಂಥ ಬೆಳೆ ಸಮೀಕ್ಷೆ ಕುಂತ ಜಾಗದಿಂದನೇ ಅಬ್ಜೆಕ್ಷನ್ ಹಾಕ್ಬೋದು.
1: ಶಿವರಾಜ್, ಈಗ ನೀವು ಬೇಸಿಗೆನಲ್ಲಿ ಏನಾದರೂ ಬೆಳೆ ಮಾಡ್ತೀರಾ? ಬೇಸಿಗೆ ರಾಗಿ
2: ಹಾಕಿರ್ತೀವಿ. ಇವರು ಯಾವ್ದೋ ಒಂದು ಮೂಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡೋದ್ರಿಂದ
1: ಅಲ್ಲ, ಈ ಬೆಳೆ ಸಮೀಕ್ಷೆ ನೀವೇ ಮಾಡಬಹುದು,
0: ನೀವೇ ಮಾಡ್ಬಿಡ್ರಿ. ಈ ಸಲ ಫಾರ್ಮರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕ್ರಾಪ್ ಸರ್ವೆ ಫಾರ್ಮರ್ ಆಪ್ ಫಾರ್ ದಿ ಇಯರ್ 26-27 ಅಂತೇಳಿ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಅಟ್ಲೀಸ್ಟ್ ಬುದ್ಧಿವಂತ ರೈತರು ನೀವೇನಿದ್ದೀರಿ, ವಿದ್ಯಾವಂತ ರೈತರು ಇದ್ದೀರಿ, ಯಂಗ್ ರೈತರು ಏನಿದ್ದೀರಿ, ನೀವು ಮಾಡಿಕೊಂಡು ಅಂತೇಳಿ ಹೇಳಿದರೆ ನೀವೇ ಮಾದರಿ ಆಗಿರ್ಬೋದು. ನಿಮ್ಮ ಬೆಳೆಯನ್ನು ನೀವೇ ಸರ್ವೆ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೆ ಯಾಕೆ ಪಿ ಆರ್ಗೆಲ್ಲ ಅವಕಾಶ ಮಾಡಿಕೊಡ್ತೀರಿ?
2: ಹೌದು ಸರ್, ನಾನು ಬೆಳೆ ಸಮೀಕ್ಷೆ ಮಾಡ್ಕೊತಿದ್ದೀನಿ ಸರ್, ಆದ್ರೆ ತುಂಬಾ ರೈತರದ್ದು ಈ ಸಮಸ್ಯೆ ಆಗ್ತಿದೆ ಅಂತ.
0: ಓಕೆ ಓಕೆ,
2: ಆಯ್ತು ಸರ್. ಮೊದಲು ಎರಡನೇ ಪ್ರಶ್ನೆ ಸರ್, ಈಗ ಕೇಂದ್ರ ಸರ್ಕಾರದಿಂದ ಹಣ ಬರುತ್ತಲ್ಲ ರೈತರಿಗೆ ಒಂದ್ಸಲ 2,000, 2019 ಹಿಂದೆಯಿಂದ ಏನಾರ ಪಾಣಿ ಪಡ್ತಿದ್ರೆ ಅವರಿಗೆ ಕೇಂದ್ರ ಸರ್ಕಾರದ ಹಣ ಬರುತ್ತೆ ಅಂತ ಹೇಳಿದೆ.
0: ಹೌದು,
2: ಈಗ 2022-23 ಯಾರಾದ್ರೂ ರೈತರು ಸತ್ತೋಗಿ ಅವರಿಗೆ ಪಾಣಿ ಕೂರಿಸಿದ್ರೆ ಆದ್ರೆ ಆ ರೈತರಿಗೆ ನಾವು ಬೆಳೆ ಇದ್ರ ನಮ್ಮ ಅರ್ಜಿ ಹಾಕಿದ್ರೆ ಇವ್ರು 2019 ಹಿಂದೆ ಇದ್ರೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ.
0: ಇದಕ್ಕೆ ಸಂಬಂಧಪಟ್ಟಂತೆ 2019 ಹಿಂದೆ ಇತ್ತೀಚೆಗೆ ಹೊಸ ಖರೀದಿ ಇದ್ರೆ ಮಾತ್ರ ನಿಮಗೆ ಹಣ ಬರೋದಿಲ್ಲ. ಆಯ್ತರಾ? ನಿಮಗೆ ಒಂದು ವೇಳೆ ಯಾವುದೋ ಅಪ್ಪನ ಹೆಸರಲ್ಲೋ ತಾತನ ಹೆಸರಲ್ಲೋ ಇರುತ್ತೆ, ಅವರು ಅಂದ್ಕೊಳ್ಳೋಣ 2019 ಆದ ನಂತರ ಮೇ ಬಿ 2023 ತೀರೋದು ಅಂತ ಇಟ್ಕೊಳ್ಳೋಣ, ಉದಾಹರಣೆ ಮುಖಾಂತರ ಹೇಳ್ತಾ ಇದ್ದೇನೆ ನಾನು. ಅವಾಗ ಏನಿದೆ, ವಂಶವಾಹಿನಿ ಮುಖಾಂತರ ನಿಮಗೆ ಆ ಜಮೀನು ಯಾರಿಗೋ ಮಕ್ಕಳಿಗೆ ಇಬ್ಬರೋ ಮೂವರೋ ಯಾರೋ ಇದ್ದಾರೋ ಅವ್ರಿಗೆ ಬರುತ್ತೆ. ಅಂತ ಹೊತ್ತಿನಲ್ಲಿ ಪಿ ಎಂ ಕಿಸಾನ್ ಹಣ ಬರೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಇದು ನಿಮ್ಮ ಮಾಹಿತಿಗೆ.
1: ಈಗ ಇವರ ಹೆಸರಿಗೆ ಜಮೀನ್ ಬಂದ್ಮೇಲೆ ಇವ್ರು ಮತ್ತೆ ಹೊಸದಾಗಿ ನೋಂದಣಿ ಮಾಡ್ಕೋಬೇಕು, ಅರ್ಜಿ ಸಲ್ಲಿಸ
0: ಇಲ್ಲ? ಅದನ್ನ ನಮಗೆ ಆಟೋಮೆಟಿಕ್ ಆಗಿ XML ಜನರೇಟ್ ಆಗ್ತದ ಆಕ್ಚುಲಿ. ಅಂದ್ರೆ ಒಂದು ಇದನ್ನಂತೂ ಕೊಡಬೇಕಾಗ್ತದೆ, ಒಂದು ಅರ್ಜಿಯನ್ನ ಈ ರೀತಿ ಪಾವತಿ ಆಗಿದ್ದಾರೆ ನೆಕ್ಸ್ಟ್ ನನಗೆ ಬಂದಿದೆ ಅಂತ.
1: ಅಥವಾ ಪಾವತಿ ಆಗದೇ ಇದ್ರು ಕೂಡ ಮಕ್ಕಳಿಗೆ ಬರ್ಬೋದು ಸರ್,
0: ಬರ್ಬೋದು
1: ಕೂಡ
0: ಬರ್ಬೋದು.
1: ಆ ಸಂದರ್ಭದಲ್ಲೂ ಕೂಡ
0: ಪಿ ಎಂ ಕಿಸಾನ್ ಹಣ ಬರ್ತದೆ ಬರ್ತದೆ. ಓನ್ಲಿ ಥಿಂಗ್ ಇಸ್ ನ್ಯೂ ಪರ್ಚೇಸ್ ಇರಬಾರ್ದು,
1: ಹೊಸದಾಗಿ ಖರೀದಿ ಮಾಡಿದ್ದೀನಿ,
0: ಹೊಸ ಖರೀದಿಗೆ ಅವಕಾಶ ಇಲ್ಲ ಅಷ್ಟೇ,
1: ಖರೀದಿಗೆ ಮಾತ್ರ ಅವಕಾಶ ಇಲ್ಲ.
0: ಅವಕಾಶ ಇಲ್ಲ, ಪಿತ್ರಾರ್ಜಿತ ಆಸ್ತಿಗೆ ಹಿಂದಿನಿಂದ ಬಂದಂತ ಆಸ್ತಿಗೆ ಅವಕಾಶ ಇದೆ.
1: ಶಿವರಾಜ್, ಮತ್ತೇನಾದ್ರು ಸಮಸ್ಯೆ ಇದೆಯಾ? ಅವರ ಕರೆ ತುಂಡಾಯ್ತು ಸರ್. ಸರ್, ಬೆಳೆ ಸಮೀಕ್ಷೆ ಅಂತ ಅನ್ನುವಾಗ ಈಗ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಪ್ರಾರಂಭ ಆಗಿದೆ. ಬೆಳೆ ಸಮೀಕ್ಷೆ ಯಾವುದೇ ಒಂದು ಚಟುವಟಿಕೆಗೆ, ಕೃಷಿ ಚಟುವಟಿಕೆಗೆ ಎಷ್ಟು ಮುಖ್ಯ ಅನ್ನುವಂಥದ್ದು ಒಂಚೂರು ಹೇಳಿ.
0: ಯಾಕೆ ಅಂತ ಹೇಳಿದ್ರೆ ಬೆಳೆ ಸಮೀಕ್ಷೆ ತುಂಬ ಪ್ರಮುಖವಾದ ಒಂದು ಕಾರ್ಯ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು. ಇಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ನಾವು ಇದನ್ನು ಹಗುರವಾಗಿ ಪರಿಗಣಿಸುವಂತಿಲ್ಲ. ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಆ ಬೆಳೆ ಏನು ಬರ್ತದಲ್ಲ ಅದು ನಮ್ಮ ಪಾಣಿನಲ್ಲಿ ಯಾವ ಬೆಳೆ ಅಂತೇಳಿ ನೋಟ್ ಆಗ್ತದೆ ಮೊದಲನೇದು. ಎರಡನೇದು, ಈ ಬೆಳೆ ಸಮೀಕ್ಷೆಯಲ್ಲಿ ನಾವೇನು ಮಾಡ್ತೇವೆ, ಈಗ ನಾಳೆ ಏನೋ ಒಂದು ಲೋನ್ ಕೇಳಕ್ಕೆ ಹೋಗ್ತಾರೆ, ಲೋನ್ ಕೇಳಕ್ಕೆ ಹೋದಾಗ ಆ ಬೆಳೆ ಸಮೀಕ್ಷೆಯಲ್ಲಿ ಯಾವ ಬೆಳೆ ಬಂದಿದೆ ಅದೇ ಬೆಳೆಗೆ ಲೋನ್ ಅನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇದೆ. ಹಂಗಾಗಿ ಬೆಳೆ ಸಮೀಕ್ಷೆ ಮಾಡ್ತಕ್ಕಂಥದನ್ನ ಇದು ಕೂಡ ಅದು ಆ ಕೆಲಸದಲ್ಲೂ ಬೇಕಾಗ್ತದೆ ಬೇಕಾಗ್ತದೆ. ನಾಳೆ MSP ಇದು ಬರ್ತದೆ,
1: ರಾಗಿ ಎಲ್ಲ
0: ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಎಲ್ಲಿಂದ ಬರಬೇಕು? ಬೆಳೆ ಸಮೀಕ್ಷೆ ಅಲ್ಲಿ ರಾಗಿ ಅಂತೇಳಿ ಆಗಿದೆ.

0: ದಾಖಲಾಗಿರ್ಬೇಕು
1: ದಾಖಲಾಗಿರ್ಬೇಕು
0: ಮಾತ್ರ
1: ಖರೀದಿ ಮಾಡ್ತಾರೆ. ಖರೀದಿಯನ್ನ ಖರೀದಿ ಕೇಂದ್ರದವರು ಅಂತ ರಾಗಿಯನ್ನ ಮಾತ್ರ ತಗೋತಾರೆ. ಬೆಳೆ ವಿಮೆ ಕಟ್ಟಬೇಕು, ಬೆಳೆ ವಿಮೆ ಕಟ್ಟಕ್ಕೆ ನೀವು ಹೋಗ್ತೀರಿ, ಅವಾಗ ಯಾವ ಬೆಳೆ ಬೆಳೆ ಸಮೀಕ್ಷೆಯಾಗಿ ಬಂದಿದೆ ಅದನ್ನ ಪರೀಕ್ಷೆ ಮಾಡಿ ನೋಡ್ತಾರೆ ಅವರು. ಅಂತ ಬೆಳೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಈ ತರದ್ದು ಎಲ್ಲ ರೀತಿಯಲ್ಲಿ ಒಂದ್ ವೇಳೆ ಬೆಳೆ ಹಾನಿ ಆಗ್ಬಿಡ್ತು, ಬೆಳೆ ಹಾನಿ ಆದಾಗ ನಾವು ಇಷ್ಟೆಲ್ಲ ಹಾನಿಯಾಗಿದೆ, ಪ್ರಕೃತಿ ವಿಕೋಪ ಯೋಜನೆ ಅಡಿ ಇವರಿಗೆ ಎನ್ ಡಿ ಆರ್ ಎಫ್ ನಲ್ಲಿ ಇಷ್ಟು ಹಣ ಬರಬೇಕು ಅಂತೇಳಿ ಒಂದು ಸಮೀಕ್ಷೆ ಮಾಡ್ತೀವಿ, ವರದಿ ಕೊಡ್ತೀವಿ. ಅವಾಗ ಬೆಳೆ ಇದು ಸರ್ವೆನಲ್ಲಿ ಏನ್ ಬಂದಿರ್ತದೆ,
0: ಏನ್ ಬೆಳೆದಿದ್ರು
1: ಬೆಳೆ ಸಮೀಕ್ಷೆ,
0: ಅದನ್ನ ಆಧರಿಸಿ ಅವ್ರಿಗೆ
1: ಪರಿಹಾರವನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇದೆ. ಹಂಗಾಗಿ
0: ಬೆಳೆ
1: ಬೇರೆ ಬೇರೆ ಇದರಲ್ಲಿ ನಾವು ಬೆಳೆ ಸಮೀಕ್ಷೆ ಬರ್ತದೆ. ಹಂಗಾಗಿ ಬೆಳೆ ಸಮೀಕ್ಷೆಯನ್ನ ಬಹಳ ಪ್ರಮುಖವಾಗಿ ಪರಿಗಣಿಸಬೇಕು.
0: ವಾಸ್ತವ ಏನಿರುತ್ತೋ ಅದನ್ನೇ
1: ಮಾಡೋದು
0: ಸೂಕ್ತ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ, ಮಾತನಾಡಿ.
2: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
2: ನಮ್ಮ ಹೆಸರು ದತ್ತಾತ್ರೇಯ ಅಂತೇಳಿ.
0: ದತ್ತಾತ್ರೇಯ ಎಲ್ಲಿಂದ?
2: ನಾವು ಅರಸೀಕೆರೆ ತಾಲೂಕು ಶಂಕರನಹಳ್ಳಿಯಿಂದ.
0: ಮಾತಾಡಿ, ಏನು ಇದೆ ಮಾತಾಡಿ
2: ಸರ್. ನಮ್ದು 12 ಕುಂಟೆ ಜಮೀನು ಇದೆ, ಅದು ಬೆಳೆ ಬರಲ್ಲ ಅಂತಾರಲ್ಲ, ಹೇಗ್ ಮಾಡೋದು ಸರ್?
1: ಯಾರು ಹೇಳಿದ್ದು?
0: ಏನ್ ಬೆಳೆ ಬೆಳೆದಿದ್ರಿ?
2: ರಾಗಿ ಬೆಳೆ ಅಷ್ಟೇ ಬೆಳೆಯೋದು.
0: ರಾಗಿ ಬೆಳೆ
1: ಬೆಳೆದ. ಈಗ ನಿಮ್ದು ನಂಬರ್ ನಾನು ನೋಟ್ ಮಾಡಿರ್ತೀನಿ,
2: ಸರಿ?
1: ಅವಕಾಶ ಇದೆ. ಇದು ನಿಮ್ಮ ಶಂಕರನಹಳ್ಳಿಗೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತೇನೆ.
2: ಸರಿ ಸರ್. ಹಾಗೆ ಸರ್, ಇದು ಪಿ ಎಂ ಕಿಸಾನ್ ಅದು ಬರೋದಕ್ಕೆ ಏನ್ ಮಾಡ್ಬೇಕು ಸರ್? ಈಗ ಖಾತೆ ಆಗಿದೆ 23ರಲ್ಲಿ.
1: ಹೊಸದಾಗಿ ಖರೀದಿ ಆಗಿದ್ದೋ ಅಥವಾ ನಿಮ್ಗೆ ಪಿತ್ರಾರ್ಜಿತವಾಗಿ ಬಂದಿದ್ದ?
2: ಪಿತ್ರಾರ್ಜಿತವಾಗಿ ಬಂದಿರೋದು ಸರ್.
1: ಪಿತ್ರಾರ್ಜಿತವಾಗಿ ಬಂದಿದ್ರೆ ಹಿಂದಿನವ್ರು ತಗೋತಾ ಇದ್ರ ಅದನ್ನ?
2: ಅವ್ರು ತಗೊಂಡ್ತಾ ಇರ್ಲಿಲ್ಲ ಸರ್, ನಮ್ಮ ಅಣ್ಣ ಅವ್ರ ಹೆಸರಲ್ಲಿ ಇತ್ತು, ಅವ್ರು ಏನು ತಗೊಂಡಿರ್ಲಿಲ್ಲ.
1: ಅಣ್ಣನ ಹೆಸರಿಂದ ನಿಮಗ್ ಬಂತ ಜಮೀನು?
2: ನಮ್ಗೆ ವಿಭಾಗ ಆಗಿದೆ ಸರ್. ಇವಾಗ
1: ವಿಭಾಗ ಪತ್ರ ಮುಖಾಂತರ ಮಾಡ್ಕೊಂಡಿದ್ದೀರಿ, ಹಿಂದಿನವರು ತಗೊಂಡಿಲ್ಲ.
2: ತಗೊಂಡಿಲ್ಲ.
1: ಮೂಲತಃ ಯಾವಾಗ ತಗೊಂಡಿದ್ದದು?
2: 23-24 ಸಾಲಲ್ಲಿ
0: ಕೊಂಡ್ಕೊಂಡಿದ್ದ.
2: ಅದು ನಮ್ ತಂದೆ ಕೊಂಡ್ಕೊಂಡಿದ್ರು ಸರ್, ತುಂಬಾ ಹಿಂದೆ.
0: ಅದೇ ಯಾವಾಗ?
2: ಅದು ಗೊತ್ತಿಲ್ಲ ಸರ್, ಅದು ಬಹಳ
0: ತುಂಬಾ ಹಿಂದೆ.
1: ತುಂಬಾ ಹಿಂದೆ. ಹಂಗಿತ್ತು ಅಂತ ಹೇಳಿದ್ರೆ ಕೊಡೋದಕ್ಕೆ ಅವಕಾಶ ಇದೆ. ಈಗ ನಾಳೆನೆ ನೀವು ಒಂದು ಏನು ಅಂತ ಹೇಳಿದ್ರೆ ಒಂದು ಪಾಣಿ, ಆಧಾರ್ ಮತ್ತೆ ಒಂದು ಬ್ಯಾಂಕ್ ಪುಸ್ತಕದ ಮೊದಲನೇ ಶೀಟ್ ಏನಿರ್ತದಲ್ಲ ಅದು, ಈ ಮೂರನ್ನ ತಕೊಂಡು ನಿಮ್ಮ ಇ ಕೆವೈಸಿ ಆಗಿರ್ಬೇಕು ಅಕೌಂಟ್ಗೆ. ಅದನ್ನೆಲ್ಲ ಬಂದು ನಮ್ಮ ರೈತ ಹತ್ತಿರದ ರೈತ ಸಂಪರ್ಕ ಕೇಂದ್ರ ನೀವು ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಪಿ ಎಂ ಕಿಸಾನ್ ಹಣ ಬರ್ತದೆ. ಒಮ್ಮೆ ಹೋಗಿ ಭೇಟಿ ಮಾಡಿ.
0: ಧನ್ಯವಾದ ದತ್ತಾತ್ರೇಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗುವ ಮುನ್ನ ಬೆಳೆ ಸಮೀಕ್ಷೆಯನ್ನು ಎಲ್ಲಿವರೆಗೂ ಮಾಡಬಹುದು?
1: ಅದು ಈಗ ನಮಗೆ ಈ ಪೂರ್ವ ಮುಂಗಾರು ಬೆಳೆಗಳು ಏನಿದ್ದಾವೆ ಅವುಗಳನ್ನ ಸಮೀಕ್ಷೆ ಮಾಡೋದಕ್ಕೆ ಜುಲೈ ಎಂಡ್ ಲಾಸ್ಟ್ ಇರ್ತದೆ. ಇನ್ನು ಮುಂಗಾರು ಬೆಳೆಗಳನ್ನು ನಾವು ಸಮೀಕ್ಷೆ ಮಾಡೋದಕ್ಕೆ ಸೆಪ್ಟೆಂಬರ್ ಕೊನೆ ತನಕನೂ ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ.
0: ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
3: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ.
3: ನನ್ನ ಹೆಸರು ಸರ್ಕೋದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ.
0: ಯೋಗೇಶ್ ಮಾತಾಡಿ
3: ಸರ್. ನಾನು ಪಿಆರ್ ನನಗೆ ಒಂದೊಂದು ಸಲ ಒಂದು ರೈತರಿಗೆ ಯಾರಿಗೆ ಮಾಡಿರ್ತೀವಿ ಅದು ನಾವೆಲ್ಲ ಮಾಡಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರು ಅವರು ಪಾಣಿನಲ್ಲಿ ಬಂದಿರಲ್ಲ, ಮತ್ತೆ ಕೆಲವೊಬ್ಬರದ್ದು ಪಾಣಿನಲ್ಲಿ ಬಂದಿರುತ್ತೆ. ಪ್ರತಿ ಪಾಣಿನಲ್ಲಿ ಎಂಡ್ ನಲ್ಲಿ ಬೆಳೆ ಸಮೀಕ್ಷೆ ಮಾಡದ ಕಾರಣ ಬೆಳೆ ನಮ್ಮದಾಗಿರಲ್ಲ ಅಂತ ಸುಮ್ಮನೆ ಇರುತ್ತೆ. ನಮ್ಗೆ ತುಂಬಾ ಕಿರಿಕಿರಿ ಆಗುತ್ತೆ ಸರ್. ನಾವೇನೋ ಕೆಲಸ ಮಾಡ್ಕೊತೀವಿ, ರೈತರು ಅವರು ಅಲ್ಲಿ ಹೋಗಿ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಿರಲ್ಲ, ತಕ್ಷಣ ನಮಗೆ ಕಾಲ್ ಮಾಡ್ತಾರೆ. ಈಗ ಇವತ್ತು ಒಂದು 2-3 ಕಾಲ್ ಬಂದಿತ್ತು ಮೊನ್ನೆಯಿಂದ, ಈಗ ಬೆಳೆ ಎಕ್ಸ್ಪೀರಿಯನ್ಸ್ ಕಟ್ಟ ಟೈಮಲ್ಲಿ ತುಂಬಾ ಕಾಲ್ ಬರ್ತಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಈ ಕೆಲವೊಬ್ರು ಬೆಳೆ ವಿಮೆ ಕಟ್ಟಿದ್ರು ಅದು ಲಾಸ್ಟಿಗೆ ಬಂತ ಇಲ್ವಾ ಅನ್ನೋದು ಕರೆಕ್ಟ್ ಮಾಹಿತಿ ನಮ್ಗೆ ಎಲ್ಲೂ ಸ್ಪಷ್ಟವಾಗಿ ಸಿಗಲ್ಲ.
1: ಈಗ ನೀವು ಸಮೀಕ್ಷೆ ಮಾಡ್ತಿರಲ್ಲ ಯೋಗೇಶ್, ಸಮೀಕ್ಷೆ ಮಾಡಿದ ತಕ್ಷಣ ಇನ್ ಟೈಮ್ ಅದು ಪಾಣಿನಲ್ಲಿ ಅಪ್ಡೇಟ್ ಆಗೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನೀವೀಗ ಇದು ಏನಿದೆ ತುಂಬಾ ಸ್ಪೆಸಿಫಿಕ್ ಕೇಸ್ ಇದೆ. ಈ ತರದ ಕೇಸ್ಗಳನ್ನ ನೀವು ನನಗೆ ವೈಯಕ್ತಿಕವಾಗಿ ನನ್ನ ಗಮನಕ್ಕೆ ತಂದ್ರೆ ಅದನ್ನ ಪರಿಶೀಲನೆ ಮಾಡಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡು ಅದನ್ನ ಆನ್ಸರ್ ಮಾಡೋದು ಕಷ್ಟ ಆಗ್ತದೆ. ಈ ರೀತಿ ನನಗೆ ಇದುವರೆಗೂ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಫಸ್ಟ್ ಟೈಮ್ ನೀವು ಹೇಳ್ತಾ ಇದ್ದೀರಿ, ಇರ್ಬೋದು, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಅದನ್ನ ನಮ್ಮ ಕಚೇರಿಗೆ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ವಿತ್ ಸ್ಪೆಸಿಫಿಕ್ ಇದನ್ನ ನೀವು ಕೊಟ್ಟರು ಅಂತ ಹೇಳಿದ್ರೆ
0: ಅಂದ್ರೆ ಕೃಷಿಕರದು ಇಂತ ಸರ್ವೆ ನಂಬರ್ ಹಿಂಗ

0: ಇದೆ. ನಾನು ಸರ್ವೆ ಮಾಡಿದ್ದೀನಿ, ಸರ್ವೆ ಮಾಡಿದ್ದನ್ನು ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ತಮಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಇಷ್ಟಾದಮೇಲೂ ಸಹಿತ ಇಷ್ಟು ದಿನಗಳಾದ್ರೂ ಇದು ಪಾನಿನಲ್ಲಿ ಅಪ್ಡೇಟ್ ಆಗಿಲ್ಲ ಅನ್ನೋದನ್ನು, ತುಂಬ ಸ್ಪೆಸಿಫಿಕ್ ಕಂಪ್ಲೇಂಟ್ ಇತ್ತು ಅಂತೇಳಿ ಇದ್ರೆ ಹೇಳ್ರಿ. ಏನಾದ್ರು ಅಪ್ಪಿತ ಇರ್ಬೋದು, ತಾಂತ್ರಿಕ ದೋಷ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು, ಐ ವಿಲ್ ಅಕ್ಸೆಪ್ಟ್ ದಟ್. ಅದನ್ನು ಪರೀಕ್ಷೆ ಮಾಡಿ ನೋಡ್ತೇವೆ. ಸಹಾಯಕ ಕೃಷಿ ನಿರ್ದೇಶಕರು ಸಕಲೇಶಪುರ.
1: ಓಕೆ, ಧನ್ಯವಾದ ಯೋಗೇಶ್. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಮುಂದಿನ ಕರೆಗೆ ಹೋಗುವ ಮುನ್ನ ಸರ್, ಈ ಸರಿ ಸ್ವಲ್ಪ ಮಳೆ ಕೊರತೆ ಅನ್ನುವಂಥದ್ದು ಸ್ವಲ್ಪ ಆತಂಕ ಇದೆ ಸರ್. ಇಂತಹ ಸಂದರ್ಭಗಳಲ್ಲಿ ಈ ಬೆಳೆ ವಿಮೆ ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಸಹಾಯಕವಾಗುತ್ತೆ?
0: ಇಂತಹ ಸಂದರ್ಭದಲ್ಲೇ ಬೆಳೆ ವಿಮೆ ಪಾತ್ರ ಇನ್ನೂ ದೊಡ್ಡದಾಗುತ್ತೆ ಅಂತೇಳಿ ನನ್ನ ಪ್ರಕಾರ. ಯಾಕೆ ಅಂತೇಳಿ ಹೇಳಿದರೆ, ಒಂದು ಪ್ರಿಡಿಕ್ಷನ್ಸ್ ಪ್ರಕಾರ ಎಲ್ನಿನೋ ಇದೆ ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಎಲ್ನಿನೋ ಅಂತೇಳಿ ಹೇಳಿದರೆ, ಸಮುದ್ರದ ಮೇಲ್ಮೈ ಇದೇನು ಉಷ್ಣಾಂಶ ಏನಿದೆ ಅದು ಜಾಸ್ತಿ ಆಗ್ತದೆ, ಕನಿಷ್ಠ 2 ಡಿಗ್ರಿ ಜಾಸ್ತಿ ಆಯಿತು ಅಂದ ತಕ್ಷಣ ಅದು ಎಲ್ನಿನೋ ಅಂತೇಳಿ ಅಂತ. ಒಂದು ವೇಳೆ ಅದು 2.5 ಡಿಗ್ರಿಗೆ ಹೋಯಿತು ಅಂತಂದರೆ ಸೂಪರ್ ಎಲ್ನಿನೋ ಆಗುತ್ತೆ ಅಂತ. ಅಟ್ ಪ್ರೆಸೆಂಟ್ 2.3 ಡಿಗ್ರಿ, ಹತ್ತಿರದಲ್ಲೇ ಸೂಪರ್ ಎಲ್ನಿನೋಗೆ ಹತ್ತಿರದಲ್ಲಿ ಇದ್ದೇವೆ. ಹಿಂಗ ಆಯ್ತು, ಒಂದು ವೇಳೆ ಸೂಪರ್ ಎಲ್ನಿನೋ ಆಗಿ ಆಯ್ತು ಅದು ಅಂತೇಳಿ ಹೇಳಿದ್ರೆ, ನಮಗೆ ಆಗಸ್ಟ್ನಲ್ಲಿ ಮಳೆ ಬರ್ತಕ್ಕಂಥದ್ದು ಇನ್ನೂ ಕಡಿಮೆ ಆಗ್ತದೆ ಅನ್ನೋದು ಒಂದು ಪ್ರಿಡಿಕ್ಷನ್. ಆ ಲೆಕ್ಕಾಚಾರದ ಪ್ರಕಾರ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲರೂ ಎನ್ರೋಲ್ ಮಾಡಿಸ್ಕೋತು ಅಂತ ಹೇಳಿದರೆ, ಬೆಳೆ ವಿಮೆ ಒಂದು ಪ್ರಮುಖವಾದ ಸಾಧನ ಆಗಿ ನಮಗೆ ಅನುಕೂಲ ಮಾಡಿ ಕೊಡ್ತದೆ ಅಂತೇಳಿ ನನಗೆ ಅನಿಸ್ತದೆ. ಎಲ್ಲ ಹಾಸನ ಜಿಲ್ಲೆಯ ರೈತರಲ್ಲಿ ಇದೇ ಮನವಿ, ಮಾನ್ಯ ಜಿಲ್ಲಾಧಿಕಾರಿಗಳು ಇದೇ ಮನವಿಯನ್ನು ಮಾಡ್ರಿ ನನ್ನ ಪರವಾಗಿ ಕೂಡ ಅಂತೇಳಿ ಹೇಳಿದ್ದಾರೆ. ಇವತ್ತಿನ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ರೋಲ್ ಮಾಡಿಸ್ಕೋಬೇಕು,
1: ಅದರಲ್ಲೂ ಈ ವರ್ಷ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
2: ಹಲೋ,
1: ನಮಸ್ತೆ. ನಿಮ್ಮ ಹೆಸರು ಹೇಳಿ, ಬೇಗ ಪ್ರಶ್ನೆಯನ್ನ ಕೇಳಿ, ಸಮಯದ ಅಭಾವ.
2: ನಾನು ರಮೇಶ್ ಅಂತ ಹೇಳ್ಬಿಟ್ಟು, ನಾನು 5 ವರ್ಷದಿಂದ ವಿಮೆ ಕಟ್ಟಿದ್ದೆ.
1: ಯಾವ ಊರು ರಮೇಶ್ ನಿಮ್ದು?
2: ನಮ್ದು ಕಟ್ಟೈದ ಹೋಗ್ಲಿ, ಲಕ್ಕನಾಯಕನಹಳ್ಳಿ ಅಂತ.
1: ಲಕ್ಕನಾಯಕನಹಳ್ಳಿ.
2: ನಾನೊಂದು 5 ವರ್ಷದಿಂದ ಕಟ್ಟಿದ್ದೆ, ಬಟ್ ಇಲ್ಲಿವರೆಗೆ ಯಾವ್ದು ಬಂದಿರ್ಲಿಲ್ಲ. ಲಾಸ್ಟ್ ಇಯರ್ ಮಾತ್ರ ನಾವು ಇದು ಸ್ಕ್ರಾಪ್ ಅಪ್ಡೇಟ್ ಮಾಡಿ ಇದ್ ಮಾಡಿದ್ಮೇಲೆ ಸರ್ ಅದ್ ಬಂತು. ಅಂದ್ರೆ ಬಹಳ ತುಂಬಾ ಕಮ್ಮಿ ಇದ್ ಮಾಡಿದ್ರಲ್ಲ ಸರ್.
1: ಏನ್ ಬೆಳೆ ಮಾಡಿದ್ರಿ? ಕಳಸರಿ
2: ಜೋಳ
1: ಮಾಡಿದ್ರಿ.
0: ಈಗ ರಮೇಶ್, ಬೆಳೆ ವಿಮೆಯನ್ನ ಹೆಂಗೆ ನಿರ್ಧಾರ ಮಾಡ್ತಾರೆ ಅಂತೇಳಿ ಹೇಳಿದ್ರೆ, ಪ್ರಾರಂಭಿಕ ಇಳುವರಿ ಅಂತೇಳಿ ಇರುತ್ತೆ. ಪ್ರಾರಂಭಿಕ ಇಳುವರಿ ಅಂತಂದ್ರೆ ಕಳೆದ 7 ವರ್ಷದ ಸರಾಸರಿ ಇಳುವರಿ, ಅದನ್ನ ವಾಸ್ತವಿಕ ಇಳುವರಿ ಜೊತೆಗೆ ಕಂಪೇರ್ ಮಾಡ್ತಾರೆ. ಅಂದ್ರೆ ಈ ಪ್ರಾರಂಭಿಕ ಇಳುವರಿ ಥ್ರೆಶೋಲ್ಡ್ ಈಲ್ಡ್ ಅಂತೇಳಿ ನಾವು ಕರಿತೇವೆ. ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅದು 1 ಕ್ವಿಂಟಾಲ್ ಇತ್ತು ಅಂತೇಳಿ ಅಂದ್ಕೊಳ್ಳೋಣ, ಸುಮ್ಮನೆ ಉದಾಹರಣೆ ಮೂಲಕ ಹೇಳ್ತಾ ಇದ್ದೇನೆ. ನಾನು ನಿಮಗೆ ಈ ವರ್ಷ ನೀವು ವಿಮೆ ಕಟ್ಟಿದ ವರ್ಷ 80 ಕೆಜಿ ಬಂತು ಅಂತ ಇಟ್ಕೊಳ್ಳೋಣ. ಅವಾಗ ವ್ಯತ್ಯಾಸ ಎಷ್ಟಾಯಿತು? 20 ಕೆಜಿ ಆಯಿತು. ಅಂದರೆ 100 ಕೆಜಿ ಜಾಗದಲ್ಲಿ 20 ಕೆಜಿ ಕಡಿಮೆ ಬಂದಿದೆ, 80 ಕೆಜಿ ಮಾತ್ರ ಬಂದಿದೆ. ಅಂದರೆ ನಿಮಗೆ ವಿಮಾ ಮೊತ್ತ ಏನಿರ್ತದಲ್ಲ, ಈಗ ಉದಾಹರಣೆಗೆ ಮುಸ್ಕಿನ ಜೋಳದಲ್ಲಿ ನಿಮ್ಮದು ಮಳೆ ಆಶ್ರಿತ ಆಯಿತು ಅಂತೇಳಿ ಹೇಳಿದರೆ, ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ ಏನು ಅಂತೇಳಿ ಹೇಳಿದ್ರೆ 67,500 ರೂಪಾಯಿ. ಅಂದರೆ ಪ್ರತಿ ಎಕರೆಗೆ ಎಷ್ಟಾಯಿತು? 28,317 ರೂಪಾಯಿ. ಈ 28,317 ರೂಪಾಯಿ ಏನಿದೆ, ಅದರ 20% ಅಷ್ಟೇ ಬರುತ್ತೆ. ನೀವು ಎಷ್ಟು ವ್ಯತ್ಯಾಸ ಇರ್ತದೆ ಇಳುವರಿಯೊಳಗೆ,
1: ಅಷ್ಟು ಮಾತ್ರ
0: ಬರ್ತದೆ. ಮತ್ತೆ ಅದು ಈ ಇಂಡೆಮ್ನಿಟಿ ಪರ್ಸೆಂಟೇಜ್ ಅಂತೇಳಿ ಕೂಡ ತೆಗಿತಾರೆ. ಅದರಲ್ಲಿ ನಮ್ಮ ನೀರಾವರಿ ಬೆಳೆಗಳಿಗಾಯ್ತು ಅಂತಂದ್ರೆ 90%, ಮಳೆ ಆಶ್ರಿತ ಬೆಳೆಗಳಿಗಾಯ್ತು ಅಂತಂದ್ರೆ 80% ಇಂಡೆಮ್ನಿಟಿ ಪರ್ಸೆಂಟೇಜ್ ಇರುತ್ತೆ. ಹಂಗಾಗಿ ಆ ಲೆಕ್ಕಾಚಾರದ ಮೇಲೆ ಕೊಡ್ತಾರೆ ಹೊರತು ಬೆಳೆ ಹಾಳಾಗಿದೆ ಅಂದ ತಕ್ಷಣ ಸಂಪೂರ್ಣ ಅಲ್ಲ, ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ.
1: ರಮೇಶ್, ಸಮಯ ಮೀರ್ತಾ ಇದೆ ರಮೇಶ್, ಹಾಗಾಗಿ ಈಗ ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿ ಇಷ್ಟೆಲ್ಲ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ ಸರ್, ಅಂತಿಮವಾಗಿ ಏನ್ ಹೇಳ್ತೀರ?
0: ಎಲ್ಲ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾಲ ನೋಂದಾಯಿಸ್ಕೊಳ್ರಿ. ಈ ಸಾಲ ಮಳೆ ಕಡಿಮೆ ಇದೆ, ಹಲವಾರು ಇನ್ನೂ ಕಡಿಮೆ ಆಗೋ ಸಾಧ್ಯತೆ ಇದೆ. ಹಂಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಗೆ ನೋಂದಾಯಿಸ್ಕೊಳ್ರಿ ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ.
1: ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ನಮಸ್ಕಾರ.
3: ಇದುವರೆಗೂ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಮೂಡಿಬಂತು. ಕಿಸಾನ್ ವಾಣಿ ಬಿತ್ತರವಾಯಿತು.

0: ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆ.
1: ವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
2: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನ್ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ವಾರ್ತೆಗಳ ವಿವರ: ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ ರೂಪಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ರಾಸಾಯನಿಕಗಳು, ಎಲೆಕ್ಟ್ರಾನಿಕ್ಸ್, ಹಡಗು ನಿರ್ಮಾಣ ಮತ್ತು ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಗಳಲ್ಲಿ ಬಲವಾದ ಉಪಸ್ಥಿತಿಯೊಂದಿಗೆ ಗುಜರಾತ್ ಶೀಘ್ರದಲ್ಲೇ ರಕ್ಷಣಾ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2014 ಸುಮಾರು 46,000 ಕೋಟಿ ರೂಪಾಯಿ ಇದ್ದ ಭಾರತೀಯ ದೇಶೀಯ ರಕ್ಷಣಾ ಉತ್ಪಾದನೆಯು ಪ್ರಸ್ತುತ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಎಂದು ತಿಳಿಸಿದ್ದಾರೆ. ವಡೋದರದಲ್ಲಿ ಪ್ರಸ್ತುತ ಟಾಟಾ ಗ್ರೂಪ್ ಮತ್ತು ಏರ್ಬಸ್ ಜಂಟಿಯಾಗಿ C-295 ಸಾರಿಗೆ ವಿಮಾನವನ್ನು ತಯಾರಿಸುತ್ತಿವೆ. ಇದು ದೇಶದ ಏರೋಸ್ಪೇಸ್ ಪ್ರಯಾಣದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮಾತನಾಡಿ, 2 ದಿನಗಳ ಕಾಲ ನಡೆದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 3.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲಾಗಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರದೇಶದಲ್ಲಿ 1.97 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಸಮಾನ ಮತ್ತು ಎಲ್ಲರನ್ನೂ ಒಳಗೊಂಡ ಸಮಾಜ ನಿರ್ಮಿಸುವ ಸಾಧನವಾಗಿ ಬಳಸಬೇಕು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿಂದು ಕೇಂದ್ರ ಬುಡಕಟ್ಟು ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾವಂತ ಯುವಕರು ತಮ್ಮ ಸ್ವಂತ ಪ್ರಗತಿಗಾಗಿ ಮಾತ್ರ ಕೆಲಸ ಮಾಡಬಾರದು, ದುರ್ಬಲ ವರ್ಗಗಳನ್ನು ಮೇಲೆತ್ತಲು ಮತ್ತು ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದ್ದಾರೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಬೇಕು, ಶೈಕ್ಷಣಿಕ ಕಲಿಕೆಯನ್ನು ಪ್ರಾಯೋಗಿಕ ಜ್ಞಾನದೊಂದಿಗೆ ಸಂಯೋಜಿಸಬೇಕು ಮತ್ತು ವೇಗವಾಗಿ ಬದಲಾಗುತ್ತಿರುವ ಪ್ರಪಂಚದ ಬೇಡಿಕೆಗಳನ್ನು ಪೂರೈಸಲು ನೂತನ ಕೌಶಲ್ಯಗಳನ್ನು ಕಲಿಯಬೇಕು ಎಂದು ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಭಾರತ 26 ಹೆಚ್ಚು ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ವಲಸೆ, ಶೋಷಣೆ, ಮಧ್ಯವರ್ತಿಗಳಿಂದ ವಂಚನೆ ಮತ್ತು ಮಾನವ ಕಳ್ಳ ಸಾಗಾಣೆ ಎದುರಿಸಲು ರಾಷ್ಟದ ಸಾಮೂಹಿಕ ಜವಾಬ್ದಾರಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುರಕ್ಷಿತ, ಕ್ರಮಬದ್ಧ ಮತ್ತು ಕಾನೂನುಬದ್ಧ ವಲಸೆ ಖಚಿತಪಡಿಸಿಕೊಳ್ಳುವಲ್ಲಿ ದ್ವಿಪಕ್ಷೀಯ ಸಹಯೋಗದ ಅಗತ್ಯವನ್ನು ಭಾರತ ಗುರುತಿಸುತ್ತದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಇಂದು ಅಧಿಕಾರ ವಹಿಸಿಕೊಂಡರು. ಇಂದು ನಿವೃತ್ತರಾದಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜನರಲ್ ಧೀರಜ್ ಸೇಠ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಜನರಲ್ ಧೀರಜ್ ಸೇಠ್ ಅವರು ಪುಣೆಯ ಖಡಕ್ ವಾಸ್ಲಾದ ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1986 ಡಿಸೆಂಬರ್ನಲ್ಲಿ ಆರ್ಮಡ್ ಕಾರ್ಪ್ಸ್ಗೆ ನಿಯೋಜನೆಗೊಂಡರು. ಸುಮಾರು 4 ದಶಕಗಳ ಕಾಲ ತಮ್ಮ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅವರು ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ವ್ಯಾಪಕ ಅನುಭವವನ್ನು ಹೊಂದಿದ್ದಾರೆ.

0: ಭಾರತೀಯ ಸೇನೆಯ ಯುದ್ದ ಪರಿಣಾಮಕಾರಿ ತತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2.0 ಪೋರ್ಟಲ್ ಮತ್ತು ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಕಾರ್ಡ್ಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಎರಡೂ ಉಪಕ್ರಮಗಳು ನಾಗರಿಕ ಸೇವೆಗಳನ್ನು ಸುಧಾರಿಸುತ್ತವೆ. FCRA ಪೋರ್ಟಲ್ ಮೂಲಕ ದೇಣಿಗೆ ಪಡೆಯುವವರು ಎದುರಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುತ್ತದೆ. ತಪ್ಪು ಮಾಡುವವರ ವಿರುದ್ದ ಕಟ್ಟುನಿಟ್ಟಿನ ಕಣ್ಗಾವಲು ವ್ಯವಸ್ಥೆಯನ್ನು ಸ್ಥಾಪಿಸಲಾಗುತ್ತದೆ ಮತ್ತು ದೇಶವು ಹೆಚ್ಚು ಸುರಕ್ಷಿತವಾಗುತ್ತದೆ ಎಂದು ಹೇಳಿದ್ದಾರೆ. OCI ವ್ಯವಸ್ಥೆಯಲ್ಲಿ ಎದುರಿಸುತ್ತಿರುವಂತಹ ಆರಂಭಿಕ ಸಮಸ್ಯೆಗಳನ್ನು ಹೊಸ ವ್ಯವಸ್ಥೆಯಲ್ಲಿ ಪರಿಹರಿಸಲಾಗಿದೆ. ಇದು 50 ಲಕ್ಷಕ್ಕೂ ಹೆಚ್ಚು OCI ಕಾರ್ಡ್ದಾರರಿಗೆ ಹೆಚ್ಚಿನ ಅನುಕೂಲವನ್ನು ತರುತ್ತದೆ ಎಂದು ಹೇಳಿದ್ದಾರೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಅನುಸರಣೆಯನ್ನು ಸರಳಗೊಳಿಸಲು ಮತ್ತು ಮೇಲ್ವಿಚಾರಣೆ ಹಾಗೂ ಜಾರಿ ಕಾರ್ಯವಿಧಾನವನ್ನು ಬಲಪಡಿಸಲು FCRA 2.0 ಪೋರ್ಟಲ್ ಅನ್ನು ಅಭಿವೃದ್ದಿಪಡಿಸಲಾಗಿದೆ. ಅರ್ಜಿಗಳು, ನವೀಕರಣಗಳು, ವಾರ್ಷಿಕ ರಿಟರ್ನ್ಸ್ ಮತ್ತು ಇತರ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ಪ್ರಕ್ರಿಯೆಗಳನ್ನು ಈಗ ಆನ್ಲೈನ್ ವ್ಯವಸ್ಥೆಯ ಮೂಲಕ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲಾಗಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶಾದ್ಯಂತ ಅಪಘಾತ ವಲಯಗಳು ಮತ್ತು ಭೂಕುಸಿತ ಸಂಭವಿಸುವ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಸ್ತೆ ಸುರಕ್ಷತೆ ಕುರಿತಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಸೂಕ್ತ ಸೂಚನಾ ಫಲಕಗಳು, ಪಥಗಳು ಮತ್ತು ಕೆಳ ಸೇತುವೆಗಳು ಸೇರಿದಂತೆ ಅಂತಾರಾಷ್ಟೀಯ ಗುಣಮಟ್ಟದ ರಸ್ತೆಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ. ರಸ್ತೆ ಸುರಕ್ಷಿತ ಉತ್ತೇಜಿಸುವಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅಗತ್ಯ. ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಅತಿ ವೇಗದ ಚಾಲನೆಯನ್ನು ತಪ್ಪಿಸಬೇಕು, ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಕೆ ತಪ್ಪಿಸಬೇಕು ಎಂದು ಸಚಿವ ನಿತಿನ್ ಗಡ್ಕರಿ ಜನತೆಗೆ ಸಲಹೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ನಾಳೆ ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಣಕಾಸು ಕ್ರಿಯಾಪಡೆಗೆ ತಮ್ಮ ಬಲವಾದ ಬೆಂಬಲವನ್ನು ಭಾರತ ಪುನರುಚ್ಚರಿಸಿದೆ. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಹಣ ವರ್ಗಾವಣೆಯ ವಿರುದ್ದ ಜಾಗತಿಕ ಹೋರಾಟದಲ್ಲಿ ಇದು ಅನಿವಾರ್ಯವಾಗಿದೆ ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವಂತಹ ಪಿ ಹರೀಶ್, FATF ನ ವಿಶ್ವಾಸಾರ್ಹತೆ ಪ್ರಶ್ನಿಸುವ ಪ್ರಯತ್ನಗಳು ನಿಜವಾದ ಕಾಳಜಿಯ ವಿಷಯವಾಗಿದೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ದ ಕ್ರಮವನ್ನು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊರಾಕೊ ಮತ್ತು ಪರಾಗ್ವೆ ತಂಡಗಳು 16ರ ಸುತ್ತಿಗೆ ಪ್ರವೇಶ ಪಡೆದಿವೆ. ಮೆಕ್ಸಿಕೋದ ಗ್ವಾಡಾಲುಪೆಯಲ್ಲಿ ನಡೆದಂತಹ ರೋಮಾಂಚಕ ಪಂದ್ಯದಲ್ಲಿ 1-1 ಡ್ರಾ ನಂತರ ಮೊರಾಕೊ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ ನೆದರ್ಲ್ಯಾಂಡ್ಸ್ ತಂಡವನ್ನು 3-2 ಗೋಲುಗಳಿಂದ ಮಣಿಸಿತು. ಅಮೆರಿಕದ ಬೋಸ್ಟಾನ್ನಲ್ಲಿ ನಡೆದ ಪಂದ್ಯದ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ವಿರುದ್ದ 3-4 ಗೋಲುಗಳಿಂದ ಪರಾಗ್ವೆ ತಂಡ ಜಯ ಗಳಿಸಿತು. ಅಮೆರಿಕದ ಟೆಕ್ಸಾಸ್ನಲ್ಲಿ ಇಂದು ರಾತ್ರಿ ನಡೆಯುವ ಪಂದ್ಯದಲ್ಲಿ ಐವರಿ ಕೋಸ್ಟಾ ತಂಡ ನಾರ್ವೆ ವಿರುದ್ದ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವ 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕಾಗಿ ಬಿಸಿಸಿಐ ಇಂದು 15 ಸದಸ್ಯರ ಭಾರತ ಮಹಿಳಾ ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ತಂಡವನ್ನು ಹರ್ಮನ್ ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಜಪಾನ್ನಲ್ಲಿ

0: ಈ ಕ್ರೀಡಾಕೂಟ ಸೆಪ್ಟೆಂಬರ್ 19ರಂದು ಆರಂಭವಾಗಲಿದ್ದು ಅಕ್ಟೋಬರ್ 4ರವರೆಗೆ ನಡೆಯಲಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಆಡಿದ್ದ ಬಹುತೇಕ ಆಟಗಾರ್ತಿಯರನ್ನೇ ಆಯ್ಕೆ ಸಮಿತಿ ಉಳಿಸಿಕೊಂಡಿದ್ದು, ಗಾಯಾಳು ಯಾಸ್ತಿಕಾ ಭಾಟಿಯಾ ಬದಲಿಗೆ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಅವರಿಗೆ ತಂಡದಲ್ಲಿ ಸ್ಥಾನವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಚೀನಾದಲ್ಲಿ ನಡೆದಿದ್ದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದ್ದ ಭಾರತ ತಂಡ ಈ ಬಾರಿ ಹಾಲಿ ಚಾಂಪಿಯನ್ ಆಗಿ ಕಣಕ್ಕೆ ಇಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲವಾದ ರಕ್ಷಣಾ ಸಾಮರ್ಥ್ಯಗಳಿಗೆ ಬಲಿಷ್ಠ ಆರ್ಥಿಕತೆ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 26 ದೇಶಗಳೊಂದಿಗೆ ವಲಸೆ ಮತ್ತು ಸಂಚಾರ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಭಾರತಕ್ಕೆ ನಾಳೆಯಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಮೊರಾಕೋ ಪರಾಗ್ವೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆತ್ಮೀಯ ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 7:45:25 ಆಯಿತು ಅಂತ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ 102.2 FM. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಸಂದೀಪ್ ಚೌಥಾ ಅವರ ಸಂಗೀತವಿದೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸೋಣ ಲಾಲಿ ಹಾಡು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹದೇವನ್ ಮತ್ತು ನಂದಿತಾ. ಕೆ ಕಲ್ಯಾಣ್ ಅವರ ಗೀತೆಗೆ ಸಾತು ಕೋಕಿಲ ಅವರ ಸಂಗೀತವಿದೆ.

0: ಕೇಳುಗರೆ, 8 ಗಂಟೆಯ ಸಮಯದಲ್ಲಿ ಇದೀಗ ಮೂಡಿ ಬರಲಿದೆ ವನಿತಾ ವಿಹಾರ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು ನಡೆಸಿಕೊಟ್ಟ ಋತುಗಳ ಮಾಯಾಲೋಕ ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ.
1: ಪೂರ್ಣಿಮಾ, ಹೇಮಂತ ಋತುವಿನ ಬಗ್ಗೆ ಹೇಳ್ತೀರಾ?
2: ಆಯ್ತು ಭಾರ್ಗವಿ, ಹೇಳ್ತೀನಿ. ಹೇಮಂತ ಋತು ನವೆಂಬರ್ನಿಂದ ಜನವರಿಯಲ್ಲಿ ಬರುತ್ತದೆ. ಮಾರ್ಗಶಿರ ಪಾಡ್ಯದಿಂದ ಪುಷ್ಯ ಅಮಾವಾಸ್ಯೆಯವರೆಗೆ ಚಳಿ ಆರಂಭ. ದಕ್ಷಿಣ ಭಾರತದಲ್ಲಿ ಮಂಜು ಬೀಳಲು ಪ್ರಾರಂಭ, ಹಾಗೂ ಉತ್ತರ ಭಾರತದ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹಿಮ ಹೆಪ್ಪುಗಟ್ಟುತ್ತದೆ. ಗಿಡಮರಗಳ ಎಲೆಯು ಉದುರಿ ಬೋಳಾಗುತ್ತದೆ. ಹೇಮಂತ ಋತು ಅಂದರೆ ಚಳಿ ಜಾಸ್ತಿಯಾಗುತ್ತದೆ. ಈ ಸಮಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಬರುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ ಹಾಗೂ ಶೇಂಗಾ ಇವುಗಳನ್ನು ಹೆಚ್ಚು ಸೇವಿಸಬೇಕು ಎಂದು ಹೇಳುತ್ತಾರೆ ತಜ್ಞ ವೈದ್ಯರು. ಏಕೆಂದರೆ ಇವುಗಳಲ್ಲಿ ಎಣ್ಣೆ ಅಂಶ ಇರುವುದರಿಂದ ಮೈಕೈ ಬಿರಿಯುವುದು ಕಡಿಮೆಯಾಗುತ್ತದೆ. ಎಲ್ಲ ಅಡುಗೆಯಲ್ಲೂ ಎಳ್ಳು ಬಳಸುವುದು ಒಳಿತು. ಇನ್ನು ವರ್ಷವಿಡೀ ರೈತ ಉತ್ತು ಬಿತ್ತಿ ಬೆಳೆದ ಬೆಳೆಯನ್ನು ಕಣಕ್ಕೆ ತಂದು ಒಕ್ಕಲಾಟ ಮಾಡಿ ಕಣಜಕ್ಕೆ ತುಂಬಿಕೊಳ್ಳುವ ಸಂತಸದ ಸುಗ್ಗಿಯ ಸಮಯ. ಈಗ ನಮ್ಮ ಅನ್ನದಾತರಿಗಾಗಿ ಈ ಸುಗ್ಗಿ ಹಾಡು ಕೇಳೋಣವೇ.

0: ಸುನಂದ, ಶಿಶಿರ ಋತು ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ?
1: ಆಯ್ತು ಪೂರ್ಣಿಮಾ, ತಿಳಿಸ್ಕೊಡ್ತೇನೆ. ಶಿಶಿರ ಋತು ಮಾಘ ಶುಕ್ಲ ಪಾಡ್ಯ ದಿನದಿಂದ ಪ್ರಾರಂಭ, ಫಾಲ್ಗುಣ ಅಮಾವಾಸ್ಯೆಯ ಕೊನೆ, ಜನವರಿಯಿಂದ ಮಾರ್ಚಿವರೆಗೆ. ಇದು ಋತುಚಕ್ರದ ಕೊನೆಯಾಗಿದ್ದು, ಈ ಸಮಯದಲ್ಲಿ ಮರಗಿಡಗಳ ಹಣ್ಣೆಲೆಗಳು ಉದುರಿ ಚಿಗುರೊಡೆಯಲು ಪ್ರಾರಂಭವಾಗುತ್ತದೆ. ಎಲ್ಲೆಲ್ಲೂ ಹೊಸ ಚಿಗುರುಗಳನ್ನು ಹೊಂದಿದ ಗಿಡಮರಗಳನ್ನು ಕಾಣಬಹುದು. ಪ್ರಮುಖ ಹಬ್ಬಗಳು ರಥಸಪ್ತಮಿ, ಶಿವರಾತ್ರಿ. ಈ ಸಮಯದಲ್ಲಿ ಸೂರ್ಯಸ್ನಾನ ಮಾಡುವುದು ಆರೋಗ್ಯಕರ, ಅಂದರೆ ಎಳೆಬಿಸಿಲಿಗೆ ಮೈಯೊಡ್ಡುವುದು ಒಳ್ಳೆಯದು. ಭಾರ್ಗವಿ, ಶಿಶಿರ ಋತುವಿನ ಬಗ್ಗೆ ಇನ್ನೂ ವಿವರವಾಗಿ ತಿಳಿಸುತ್ತೀರಾ?
2: ಆಯ್ತು ಸುನಂದ, ಹೇಳ್ತೀನಿ. ಈ ಜಗತ್ತು ಪ್ರತಿಯೊಂದು ಜೀವಿಗೂ ಉಳಿದು ಬಾಳಲು ಇರುವಂತಹ ತಾಣವೆಂಬುದನ್ನು ಮಾನವ ಜೀವಿಯು ಎಂದೋ ಮರೆತಂತಿದೆ. ಸ್ವಾರ್ಥಲೋಲಪತಿಯು ಎಲ್ಲೆಲ್ಲೂ ತಾಂಡವವಾಡುತ್ತಿದೆ. ನಿಸರ್ಗ ಹಾಗೂ ಸಹಜೀವಿಗಳನ್ನು ಉಪೇಕ್ಷಿಸಲಾಗುತ್ತಿದೆ. ಕಸದ ವಿಲೇವಾರಿ ಸರಿಯಾಗಿ ಆಗುತ್ತಿಲ್ಲ. ಎಲ್ಲೆಲ್ಲಿ ನೋಡಿದರೂ ಪ್ಲಾಸ್ಟಿಕ್ಗಳನ್ನು ಎಸೆಯಲಾಗುತ್ತಿದೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಕಸಗಳನ್ನು ಕಸದ ಬುಟ್ಟಿಗೆ ಹಾಕುವುದನ್ನು ಕಲಿಸಬೇಕು. ಶುಚಿತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಭೂಮಿಯ ತಾಪಮಾನ ಮಿತಿ ಮೀರುತ್ತಿದೆ. ಪರಿಸ್ಥಿತಿಯು ಕೈಮೀರಿ ಹೋಗುವ ಮುನ್ನ ಜನರೆಲ್ಲರೂ, ಅಂದರೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳುವುದು ಹಿತವಲ್ಲವೇ? ಈಗ ಕುವೆಂಪು ಅವರ ಒಂದು ರಚನೆ ಕೇಳೋಣ.

0: ಜೀವನ ಶೈಲಿಯ ಬಗ್ಗೆ ಹೇಳಬೇಕಂದ್ರೆ, ನಾವು ಆದಷ್ಟು ನೈಸರ್ಗಿಕ ಸಂಪತ್ತನ್ನು ಉಳಿಸಿ ಬೆಳೆಸಬೇಕು. ಜೀವನ ಶೈಲಿ ಎಂದರೆ ಒಬ್ಬ ವ್ಯಕ್ತಿಯ ಜೀವನ ನಡೆಸುವ ವಿಧಾನ, ಅಭ್ಯಾಸಗಳು, ನಂಬಿಕೆಗಳು ಮತ್ತು ವರ್ತನೆಗಳ ಸಂಕಲನ. ಇದರಲ್ಲಿ ಆಹಾರ, ನಿದ್ರೆ, ವ್ಯಾಯಾಮ, ಕೆಲಸ ಮತ್ತು ಸಂಬಂಧಗಳೂ ಸೇರಿವೆ. ದಿನಚರಿ ಹೇಗಿರಬೇಕೆಂದ್ರೆ, ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಆಹಾರ ಪದ್ಧತಿ, ಹಸಿರು ತರಕಾರಿಗಳು, ಹಣ್ಣುಗಳು, ಸೊಪ್ಪು ಸೇವಿಸಬೇಕು. ರಾಸಾಯನಿಕ ಸೇವನೆ ಕಡಿಮೆ ಮಾಡಬೇಕು. ವ್ಯಾಯಾಮ, ಯೋಗ, ಧ್ಯಾನ, ನಡಿಗೆ. ಮಾನಸಿಕತೆ, ಸಕಾರಾತ್ಮಕ ಆಲೋಚನೆ ಮತ್ತು ಒತ್ತಡ ನಿರ್ವಹಣೆ. ಆಧುನಿಕ ಜೀವನ ಶೈಲಿಗಿಂತ ಹಳೆಯ ಜೀವನ ಶೈಲಿಯೇ ಉತ್ತಮ ಅಲ್ವಾ? ಆಧುನಿಕತೆ ಹಲವು ರೋಗಗಳಿಗೆ ದಾರಿ. ಬೊಜ್ಜು, ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಅಧಿಕ ನೀರು ಸೇವನೆ ಮಾಡಲೇಬೇಕು. ಎಲ್ಲರೊಂದಿಗೂ ಬೆರೆತು ಆಹಾರ ಸೇವನೆ ಮಾಡುವುದರಿಂದ ಸಂತೋಷ ದೊರೆಯುವುದು, ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು. ಸಂಸ್ಕರಿಸಿದ ಆಹಾರ ಸೇವನೆ, ಅತಿಯಾದ ಸಕ್ಕರೆ ಒಳ್ಳೆಯದೇ ಅಲ್ಲ. ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಮಕ್ಕಳು ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಕುಟುಂಬದ ಸದಸ್ಯರ ನಡುವಿನ ಸಂವಹನ ಕಡಿಮೆಯಾಗಿ ಪೀಳಿಗೆಗಳ ನಡುವಿನ ಅಂತರ ಹೆಚ್ಚುತ್ತಿದೆ. ತಂತ್ರಜ್ಞಾನವನ್ನು ಸಮತೋಲನದಲ್ಲಿ ಬಳಸಿಕೊಂಡು ಸಾಂಪ್ರದಾಯಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ಯಶಸ್ವಿ ಜೀವನ ನಡೆಸಬಹುದು ಅಲ್ವಾ? ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿನಂತೆ ಆರೋಗ್ಯಕರ ಜೀವನ ಅತ್ಯವಶ್ಯಕ. ಜೀವನ ಶೈಲಿಗೆ ಆದ್ಯತೆ ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
1: ಜೀವನದ ಶೈಲಿಯನ್ನು ತುಂಬಾ ಚೆನ್ನಾಗಿ ವಿವರಣೆ ಮಾಡಿದಿರಿ ಪೂರ್ಣಿಮಾ. ಇದೇ ರೀತಿ ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಅಲ್ವಾ?
0: ಹೌದು.
2: ಇದುವರೆಗೆ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರು ನಡೆಸಿಕೊಟ್ಟ ಋತುಗಳ ಮಾಯಾಲೋಕ ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ಕೇಳಿದಿರಿ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಶಂಕರ್ ಶಾನ್ಬಾಗ್ ಹಾಗೂ ಡಾಕ್ಟರ್ ರೋಹಿಣಿ ಮೋಹನ್ ಇವರು ಹಾಡಿರುವ ಒಂದು ಭಾವಗೀತೆ, ರಚನೆ ದರಾ ಪೇಂದ್ರೆ.

ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ, ಇದರಲ್ಲಿ ಕೃಷಿ ಉತ್ಪನ್ನಗಳ ಕಂಪನಿ ಎಫ್ಪಿಒ ಮುನ್ನಡೆಸುವ ಕುರಿತು ಭಾರತೀಯ ಕಾಫಿ ಮಂಡಳಿಯ ಕೃಷಿ ಉತ್ಪಾದನಾ ಸಂಸ್ಥೆಗಳ ಸಲಹೆಗಾರರಾದ ಡಾ ನವೀನ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ.

ಕೇಳುಗರೆ, ಇಂದು ಸಂಜೆ 9:30ಕ್ಕೆ ಮೂಡಿ ಬರಲಿದೆ ಭಾಗವಂತಿಕೆ ಮೇಳ. ನಾಗಮಂಗಲ ತಾಲೂಕು ನೆಲ್ಲಿಗೆರೆ ಗ್ರಾಮದ ಬಸವೇಗೌಡ ಎಲೆಕೊಪ್ಪ ಮತ್ತು ತಂಡದವರಿಂದ ರಾಮಾಯಣದ ಪದ, ನೀತಿ ಪದ ಹಾಗೂ ಕೃಷ್ಣನ ಪದಗಳನ್ನು ಆಲಿಸಲಿದ್ದೀರಿ. ಕೆಳಗರೆ, ಇಂದು ರಾತ್ರಿ 10:00ಗೆ ಮೂಡಿ ಬರಲಿದೆ ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೆಲವರೇ, ನಾಳೆ ಸಂಜೆ 5 ಗಂಟೆಗೆ ಮೂಡಿಬರಲಿರುವ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದ ವಿಷಯ ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ. ಭಾಗವಹಿಸುವವರು ಡಾ ವಿಜಯಲಕ್ಷ್ಮಿ,

0: 8:30 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 ಎಫ್ಎಂ ನಲ್ಲಿ ಹಾಸನ ಆಕಾಶವಾಣಿ ಕೇಂದ್ರ. ಕೇಳುಗರೆ, ಈಗ ಗಜಲ್ಗಳನ್ನು ಆಲಿಸೋಣ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ ಶಾಪಿಂಗ್, ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ರತ್ನಂ ಸಿಲ್ಕ್ಸ್ ನವರು ಇದೇ ಜುಲೈ 3 ಹಾಗೂ 4 ಅಂದ್ರೆ ಶುಕ್ರವಾರ ಹಾಗೂ ಶನಿವಾರ ನಮ್ಮ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಾರೆ. ಸ್ಥಳ ಹೋಟೆಲ್ ಆದ್ರಿಕಾದಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7:30. ಈ ಎಕ್ಸಿಬಿಷನ್ ಅಲ್ಲಿ ನಿಮಗೆ ಸಿಗಲಿದೆ ಬ್ಯೂಟಿಫುಲ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರ್ ಸಿಲ್ಕ್ ಸ್ಯಾರೀಸ್, ಬನಾರಸ್ ಅಂಡ್ ಫ್ಯಾನ್ಸಿ ಸೀರೆಗಳು. ತಪ್ಪದೇ ಭೇಟಿ ನೀಡಿ ಚಿಕ್ಕಮಗಳೂರಿನ ಮಿಲನ್ ಥಿಯೇಟರ್ ರೋಡ್ ನಲ್ಲಿರುವ ಹೋಟೆಲ್ ಆದ್ರಿಕಾಕ್ಕೆ. ಇದೇ ಜುಲೈ 3 ಹಾಗೂ 4 ಶುಕ್ರವಾರ ಹಾಗೂ ಶನಿವಾರ. ಪ್ಲೀಸ್ ವಿಸಿಟ್, ಡೋಂಟ್ ಮಿಸ್ ಇಟ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
0: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಆರಂಭದಲ್ಲಿ ಆಲಿಸಿ ಮನಹರ್ ದಾಸ್ ಅವರ ಗಜಲ್, ಹಾಡಿದ್ದಾರೆ ಪಂಡಿತ್ ಕೆ ರಂಜಾನ್.

Spotlight. This is Akashvani.

0: ಆತ್ಮೀಯ ಕೇಳುಗರೆ, ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹೃದಯದ ಆರೋಗ್ಯ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಹೃದಯ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ಹೃದಯದ ಆರೈಕೆ, ಹೃದಯದ ಕಾಯಿಲೆಗಳು, ಆರೋಗ್ಯಕರ ಜೀವನ ಶೈಲಿ, ಹೃದಯದ ಶಸ್ತ್ರಚಿಕಿತ್ಸೆ, ಇವೇ ಮೊದಲಾದ ಹೃದಯ ಸಂಬಂಧಿ ವಿಚಾರಗಳ ಕುರಿತು ತಾವು ತಜ್ಞ ವೈದ್ಯರೊಂದಿಗೆ ಸಂವಾದ ನಡೆಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 08172. ಹಲೋ ರೇಡಿಯೋ ಡಾಕ್ಟರ್ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಭಾಗವಹಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಪ್ರಿಯ ಆಸ್ಪತ್ರೆ ಕೆಆರ್ಪುರಂ ಹಾಸನ.
1: ಇದೀಗ ಕಾರ್ಯಕ್ರಮ ಭಾಗವಂತಿಕೆ ಮೇಳ ಕೇಳಿ. ನಾಗಮಂಗಲ ತಾಲೂಕು ನೆಲ್ಲಿಗೆರೆ ಗ್ರಾಮದ ಬಸವೇಗೌಡ ಎಲೆಕೊಪ್ಪ ಮತ್ತು ತಂಡದವರಿಂದ ರಾಮಾಯಣ ಪದ, ನೀತಿ ಪದ, ಅನಂತರ ಕೃಷ್ಣನ ಪದ

श्री राम राम राम कृष्ण गोविंदा।

0: ಕಂಡು
1: ಆತ್ಮೀಯ ಕೇಳುಗರೆ, ಇದುವರೆಗೂ ಭಾಗವಂತಿಕೆ ಮೇಳ ಕಾರ್ಯಕ್ರಮದಲ್ಲಿ ನಾಗಮಂಗಲ ತಾಲೂಕು ನೆಲ್ಲಿಗೆರೆ ಗ್ರಾಮದ ಬಸವೇಗೌಡ ಎಲೆಕೊಪ್ಪ ಮತ್ತು ತಂಡದವರಿಂದ ರಾಮಾಯಣ ಪದ, ನೀತಿ ಪದ ಹಾಗೂ ಕೃಷ್ಣನ ಪದಗಳನ್ನು ಕೇಳಿದ್ರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಈಗ ಮಧುರಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಮಧುರಗಾನ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಬಾಳು ಬಂಗಾರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಬಂಗಾರದ ಜಿಂಕೆ ಚಿತ್ರದ ಗೀತೆಯನ್ನ ಇದೀಗ ಆಲಿಸೋಣ. ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿಜಯರಾಮ್. ದೊಡ್ಡರಂಗೇಗೌಡ ಅವರ ಗೀತೆಗೆ ವಿಜಯ್ ಭಾಸ್ಕರ್.

ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುತ್ತಿದೆ. ಚಿ ಉದಯಶಂಕರ್ ಅವರು ಬರೆದಿರುವ, ರಾಜನಾಗೇಂದ್ರ ಅವರ ಸಂಗೀತವಿರುವ ಎರಡು ಕನಸು ಚಿತ್ರದ ಗೀತೆಯನ್ನು ಇದೀಗ ಆಲಿಸೋಣ. ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಇವರ ಯುಗಳ ಸ್ವರದಲ್ಲಿ

ಎಡಕಲು ಗುಡ್ಡದ ಮೇಲೆ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಗೀತೆಯನಿಗೆ ರಾಗ ಸಂಯೋಜನೆ ಎಂ ರಂಗರಾವ್ ಅವರದು.

ನನ್ನ ಗೆಲ್ಲಲಾರೆ ಚಿತ್ರದ ಗೀತೆ, ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಇವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ಗೀತೆಗೆ ಇಳಿಯರಾಜ ಅವರ ಸಂಗೀತವಿದೆ.

ಬರೆದ ಕಾದಂಬರಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ಚಿಯುದಯ ಶಂಕರ್ ಅವರ ಗೀತೆಗೆ ಯಮರಾಂಗರಾವ್ ಅವರ ಸಂಗೀತವಿದೆ.

ಕೇಳುಗರೇ, ಇದುವರೆಗೂ ಮಧುರ ಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕೆಳಗರೆ 10:30 ಸಮಯದಲ್ಲಿ ನಿರೀಕ್ಷಿಸಿ. ಮುಂಬೈ ಕೇಂದ್ರದಿಂದ ಗೀತಗಾತ ಚಲ್.